ಮೂವತ್ತು ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು ಎಂಟು ಗಂಟೆಯಿಂದ

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಓಂಕಾರ ರೂಪಿಣಿ ಜ್ಯೋತಿ ಸ್ವರೂಪಿಣಿ ಭಕ್ತರ ಕಾಯುವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ಎಂದರೆ ಮೈ ಜಗ ಮರೆಯುವುದು, ನಿಮಿಷಾಂಬ ಎಂದರೆ ಮೈ ನೆವಿರೇಳುವುದು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಗಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ನುಡಿಯೇ ದೇವಿ ಒಡನೆ ನಮ್ಮ ನಡೆಸೆ ಬಾರಮ್ಮ ಕೈ ಮುಗಿದು ಕಾಲೆಗೆರೆಗೆ.

ಸಂಗೀತ ಸುಧಾ ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ದೇವಿ ಮಂದಿರ ಇದು ಶಕ್ತಿ ಮಂದಿರ, ಭಕ್ತಿಯಿಂದ ಭಜಿಸುವವರಿಗೆ ಮುಕ್ತಿ ಕೊಡುವ ಮಂದಿರ. ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸಿರಿಯ ಕೊಡುವ ಶುಭದಾಯಿನಿ ಹರಿಯ ಮನದ ಸಂತೋಷಿಣಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಇಂದು ಓದುವವರು ಆ ಓದನ್ನು ಒಂದು ಸಂಪತ್ತನ್ನಾಗಿ ಪರಿವರ್ತಿಸಿಕೊಳ್ಳುವವರು ನಮಗೆ ಕಾಣುವುದು ತೀರ ಅಪರೂಪ. ಎಲ್ಲ ಸಂಪತ್ತುಗಳಲ್ಲಿ ಜ್ಞಾನ ಸಂಪತ್ತು ಶ್ರೇಷ್ಠವಾದದ್ದು. ಓದುವುದರ ಮೂಲಕ ಜ್ಞಾನ ಸಂಪದವನ್ನು ನಾವು ಧಾರಾಳವಾಗಿ ಗಳಿಸಬಹುದು. ಈಗ ಒಂದು ಸಮುದ್ರಕ್ಕೆ ಸೀಮೆ ಇದೆ, ಊರಿಗೆ ಗಡಿ ಇದೆ, ಆದರೆ ಜ್ಞಾನಕ್ಕೆ ಗಡಿ, ರೇಖೆ, ಸೀಮೆ ಯಾವುದೂ ಇಲ್ಲ. ಪದವಿಗಾಗಿ ಓದುವುದು ಬೇರೆ, ಅದಕ್ಕಾಗಿ ಜ್ಞಾನ ವಿಕಾಸಕ್ಕೆ ಓದುವುದು ಬೇರೆ ಎಂದೇ ಹೇಳಬೇಕು. ಓದುವ ಹವ್ಯಾಸ ಇದ್ದವರು ಎಲ್ಲಿದ್ದರೂ ಸುಖಿ ಎಂಬ ಮಾತಿದೆ, ಅದು ಸತ್ಯವೂ ಹೌದು. ಅಧ್ಯಯನಶೀಲ ವ್ಯಕ್ತಿ ಸಮಯ ಸಿಕ್ಕಾಗಲೆಲ್ಲ ಓದ್ತಾ ಇದ್ದಾನೆ, ಆಳ ಅನುಭವ ಪಡೆಯುತ್ತಾನೆ, ಅದನ್ನೇ ತನ್ನ ನಿಜವಾದ ಸಂಪತ್ತೆಂದು ಭಾವಿಸುತ್ತಾನೆ. ಆ ಸಂಪತ್ತು ಅಂತಿಂಥ ಸಂಪತ್ತಲ್ಲ, ಬಳಸಿದಷ್ಟು ಬೆಳೆಯುವ, ಮೊಗೆದು ತೆಗೆದಷ್ಟು ಮತ್ತೆ ಮತ್ತೆ ತುಂಬಿಕೊಳ್ಳುವ ಅಕ್ಷಯ ಭಂಡಾರವದು. ಒಂದರ್ಥದಲ್ಲಿ ಅದು ನೀರಿನ ವರತೆಯಂತೆ ನಿರಂತರವಾದದ್ದು. ನಮ್ಮಲ್ಲಿ ಒಂದು ಮಾತಿದೆ, ಎಷ್ಟು ಓದಿದರೂ ಕಡಿಮೆ ಎಂಬ ನಮ್ಮ ಹಿರಿಯರು ಹೇಳುವಂಥ ಮಾತು. ಹೆಚ್ಚು ಹೆಚ್ಚು ಓದಿದಂತೆ ನಮ್ಮ ಅಜ್ಞಾನದ ಪರಿಚಯ ನಮಗಾಗ್ತದೆ. ಆ ಅಜ್ಞಾನವನ್ನು ನಾವು ಜ್ಞಾನದ ಮೂಲಕವಾಗಿ ಮಾತ್ರ ಕಳೆಯಲು ಸಾಧ್ಯ. ಅಪಾರವಾದ ಈ ಜಗತ್ತಿನ ಆಗು ಹೋಗುಗಳನ್ನು ಅರಿಯಲು ಓದು ಒಂದು ದೊಡ್ಡ ಸಾಧನ. ನಿರಂತರ ಓದುವುದರಿಂದ ಜ್ಞಾನದೊಂದಿಗೆ ತಾಳ್ಮೆ, ಸಂಯಮ ಬೆಳೀತದೆ, ಆತ್ಮವಿಶ್ವಾಸ ಮೂಡ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ನಾವು ಮಹಾನ್ ವ್ಯಕ್ತಿಗಳ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳನ್ನು ಓದಿ ಅವರು ಬದುಕಿದ ಆದರ್ಶಗಳನ್ನು ಅರಿತು ಆಚರಿಸಬೇಕು, ಹಾಗೆ ಆಗುವಂತೆ ಇತರರನ್ನು ಪ್ರೇರೇಪಿಸಬೇಕು. ಓದು ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಸಹಾಯಕ. ಓದುವುದರಿಂದ ನಾವು ಎಲ್ಲ ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಳ್ಳುತ್ತೇವೆ, ಅದರಿಂದ ಅನುಭವ ವಿಸ್ತಾರವಾಗ್ತದೆ. ಓದು ವ್ಯಕ್ತಿಯನ್ನು ಪರಿಪೂರ್ಣದೆಡೆಗೆ ಕೊಂಡೊಯ್ಯುತ್ತದೆ. ಓದುವ ಹವ್ಯಾಸ ವ್ಯಕ್ತಿಯ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಪಡೆದಿದೆ. ಓದಿನ ಸಂಪತ್ತು ಗಳಿಸಿದರೆ ಸಮಾಜದಲ್ಲಿ ಅಂಥ ವ್ಯಕ್ತಿಗಳಿಗೆ ವಿಶೇಷ ಗೌರವ ಇದೆ. ಅವರು ತುಂಬ ಓದಿಕೊಂಡಿದ್ದಾರೆ ಎಂದು ಜನ ಅವ್ರ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ. ಅಂತೆಯೇ ಓದಿ ಅನುಭವ ಸಂಪಾದಿಸಿದವರಿಗೆ ಪ್ರತಿಷ್ಠೆ ಇದೆ, ಮಾನ ಸಮ್ಮಾನಗಳಿವೆ. ಒಬ್ಬ ರಾಜ ತನ್ನ ಸ್ವದೇಶದಲ್ಲಿ ಮಾತ್ರ ಪೂಜೆಗೆ ಗೌರವಕ್ಕೆ ಅವನು ಒಳಗೊಳ್ಳಬಹುದು, ಆದರೆ ವಿದ್ವಾಂಸ ಸ್ವದೇಶ ವಿದೇಶಗಳಲ್ಲಿ ಒಂದರ್ಥದಲ್ಲಿ ಎಲ್ಲ ಕಡೆಗೂ ಆತ ಗೌರವಕ್ಕೆ ಪಾತ್ರನಾಗ್ತಾನೆ. ಇಂದು ಓದುವ ಹವ್ಯಾಸ ತೀವ್ರವಾಗಿ ಕಡಿಮೆ ಆಗ್ತಾ ಇದೆ. ಒಳ್ಳೆಯ ಸ್ನೇಹಿತರಂತಿರುವ ಪುಸ್ತಕಗಳನ್ನು ಇಂದಿನ ಜನ ದೂರ ಇಟ್ಟಿದ್ದಾರೆ. ಗಾಂಧೀಜಿ ಹೇಳುವ ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅನ್ನುವಂಥ ಮಾತನ್ನು ಮರೆತಿದ್ದಾರೆ. ಒಂದರ್ಥದಲ್ಲಿ ಇಂದಿನ ಜನರು ಪುಸ್ತಕದ ವೈರಿಗಳಾಗಿದ್ದಾರೆ ಎಂದೇ ಹೇಳಬೇಕು. ನಮ್ಮಲ್ಲಿ ಪುಸ್ತಕ ಕೊಳ್ಳಬಲ್ಲ ಸಾಮರ್ಥ್ಯವುಳ್ಳ ಶ್ರೀಮಂತರಿಗೆ ಓದುವ ಹವ್ಯಾಸವಿಲ್ಲ, ಓದುವ ಹವ್ಯಾಸವುಳ್ಳವರಿಗೆ ಪುಸ್ತಕ ಕೊಳ್ಳುವ ಸಾಮರ್ಥ್ಯವಿಲ್ಲ. ಪುಸ್ತಕ ಸಂಸ್ಕೃತಿಯನ್ನು ಪೋಷಿಸುವ ನಿಟ್ಟಿನಲ್ಲಿ ಪುಸ್ತಕದ ಆಸಕ್ತಿ ಇರುವವರು ಚಿಂತನೆ ನಡೆಸಿ ಓದುವ ಹವ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ತನ್ಮೂಲಕ ಸಮೃದ್ಧ ಸಮಾಜವನ್ನು ಕಟ್ಟಲು ಬಹಳ ಪ್ರಾಮಾಣಿಕವಾಗಿ ಯತ್ನಿಸಬೇಕು. ಒಂದೇ ಒಂದು ಸಣ್ಣ ಕಥೆಯ ಓದು ನಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡುತ್ತದೆ, ಎಲ್ಲಿಲ್ಲದೆ ನೆಮ್ಮದಿ ನೀಡುತ್ತದೆ. ಸಂತೆಯೊಳಗಿದ್ದರೂ ಓದಿದ ಜನರಿಗೆ ಶಾಂತಿಯನ್ನು ಕೊಡುತ್ತದೆ, ಅದೇ ಓದಿನ ಲಾಭ. ದಕ್ಷಿಣ ಆಫ್ರಿಕೆಯಲ್ಲಿದ್ದಾಗ ತಮ್ಮ ಪ್ರಿಯ ಮಿತ್ರ ಪೋಲಕ್ ಎಂಬವನು ನೀಡಿದ ಯುರೋಪಿಯನ್ ಲೇಖಕ ಜಾನ್ ರಸ್ಕಿನ್ನನ ಅಂಟು ದಿಸ್ ಲಾಸ್ಟ್ ಒಂದು ಪುಟ್ಟ ಪುಸ್ತಕವನ್ನು ಗಾಂಧೀಜಿಯವರ ಕೈಗೆ ನೀಡ್ತಾ ಇದ್ದಾರೆ. ಸುಮಾರು 60-70 ಪುಟಗಳ ವ್ಯಾಪ್ತಿಯ ಆ ಪುಸ್ತಕ ಗಾಂಧೀಜಿಯವರು ಪ್ರಯಾಣದ ಮಧ್ಯದಲ್ಲಿ ಓದ್ತಾ ಹೋಗ್ತಾರೆ. ಆ ಪುಸ್ತಕದ ಓದಿನಿಂದ ಅವರು ಗಾಂಧೀಜಿ ಮಹಾತ್ಮರಾಗ್ತಾರೆ. ಅಂತೆಯೇ ದೇಶವನ್ನು ಸುತ್ತು ಇಲ್ಲವೇ ಕೋಶವನ್ನು ಓದು ಎಂಬ ಮಾತು ಇಲ್ಲಿ ನಾವು ನೆನಪಿಸಬೇಕು. ದೇಶವನ್ನು ಸುತ್ತಿದಾಗ, ಒಂದು ಮೌಲಿಕ ಕೃತಿಯನ್ನು ಓದಿದಾಗ ದೊರೆಯುವ ಅನುಭವ ವಿಭಿನ್ನ ಹಾಗೂ ವಿಶಿಷ್ಟ. ಒಂದು ರೀತಿ ಅದು ಸಂಪದ್ಭರಿತ. ಅಂತೆಯೇ ಮನುಷ್ಯ ಪುಸ್ತಕಗಳನ್ನು ಓದಬೇಕು, ಅದರಿಂದ ಲಭಿಸುವ ಅಕ್ಷಯ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕು. ನಮ್ಮ ಪರಂಪರೆಯಲ್ಲಿ ಸ್ವಾಮಿಗಳಾಗುವವರಿಗೆ ಓದು ಹಾಗೂ ದೇಶ ಸುತ್ತುವ ಪರಿಪಾಠವಿರುವುದು ಗಮನೀಯ. ಅಲ್ಲಿ ನಾವು ಸ್ವಾಮಿ ವಿವೇಕಾನಂದರಂಥ ಮಹಾನ್ ಓದುಗ, ಚಿಂತಕ, ಬೋಧಕ ಅವರನ್ನು ನೆನಪು ಮಾಡಿಕೊಂಡರೆ ಓದಿನ ಆ ಆಸಕ್ತಿ ಎಷ್ಟು ಮಹತ್ವದು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯ ಭಕ್ತಿಯ ಮಹತ್ವವನ್ನು ಹೇಳುತ್ತದೆ. ಹಾಗೆ ಎಂತಹ ಭಕ್ತ ನನಗೆ ಪ್ರಿಯನು ಅನ್ನೋದನ್ನ ಭಗವಂತ ವಿವರಿಸುತ್ತಾ ಹೋಗ್ತಾರೆ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ

ಅವನು ದಯೆಯಿಂದ ನಡೆದುಕೊಳ್ಳುತ್ತಾನೆ. ನಿರ್ಮಮ ಅಂದರೆ ಭಕ್ತ ದೇಹಕ್ಕೆ ಸಂಬಂಧಿಸಿದ ನೋವು ಮತ್ತು ಕಷ್ಟಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದಿಲ್ಲ, ಯಾಕೆಂದರೆ ತಾನು ದೇಹವಲ್ಲ ಎನ್ನುವುದನ್ನು ಅವನು ಸಂಪೂರ್ಣವಾಗಿ ತಿಳಿದಿರ್ತಾನೆ. ದೇಹದೊಡನೆ ಆತನು ತನ್ನನ್ನು ಗುರುತಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಅವನು ಅಹಂಕಾರದ ಕಲ್ಪನೆಯಿಂದ ಮುಕ್ತನಾಗಿರುತ್ತಾನೆ ಮತ್ತು ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿರ್ತಾನೆ, ಸಹಿಷ್ಣುವಾಗಿರುತ್ತಾನೆ, ಪರಮಪ್ರಭುವಿನ ಕೃಪೆಯಿಂದ ಲಭ್ಯವಾದುದರಲ್ಲಿ ತೃಪ್ತಿ ಪಡೆದುಕೊಂಡಿರ್ತಾನೆ. ಬಹು ಕಷ್ಟದಿಂದ ಏನನ್ನಾದರೂ ಸಾಧಿಸಲು ಅವನು ಬಹಳ ಪ್ರಯತ್ನವನ್ನ ಮಾಡುವುದಿಲ್ಲ. ಆದ್ದರಿಂದ ಅವನು ಯಾವಾಗಲೂ ಸಂತೋಷ ಚಿತ್ತನಾಗಿರ್ತಾನೆ. ಅವನು ಪರಿಪೂರ್ಣ ಯೋಗಿ, ಯಾಕೆಂದರೆ ಅವನು ತನ್ನ ಗುರು ನೀಡಿದ ಆದೇಶಕ್ಕೆ ನಿಶ್ಚಲವಾಗಿ ನಿಷ್ಠನಾಗಿರ್ತಾನೆ ಮತ್ತು ಅವನಿಗೆ ಇಂದ್ರಿಯ ಸಂಯಮ ಇರುವುದರಿಂದ ಅವನು ದೃಢ ಚಿತ್ತದವನು. ಹುಸಿವಾದಗಳು ಅವನ ಮೇಲೆ ಯಾವುದೇ ಪ್ರಭಾವ ಬೀರಲಾರವು, ಯಾಕೆಂದರೆ ಭಕ್ತಿ ಸೇವೆಯ ನಿಶ್ಚಲ ದೃಢತೆಯಿಂದ ಯಾರೂ ಅವನನ್ನು ಕದಲಿಸಲಾರರು. ಕೃಷ್ಣನೇ ಶಾಶ್ವತ ಪ್ರಭು ಅನ್ನೋದನ್ನು ಅವನು ತಿಳಿದಿರ್ತಾನೆ. ಆದ್ದರಿಂದ ಯಾರು ಅವನ ಮನಸ್ಸನ್ನು ಕಲುಕಲಾರರು. ಈ ಎಲ್ಲ ಅರ್ಹತೆಗಳಿಂದ ಅವನಿಗೆ ತನ್ನ ಮನಸ್ಸು ಮತ್ತು ಬುದ್ಧಿಗಳೆರಡನ್ನೂ ಸಂಪೂರ್ಣವಾಗಿ ಭಗವಂತನಲ್ಲಿ ನಿಲ್ಲಿಸಲು ಸಾಧ್ಯವಾಗುತ್ತೆ. ಇಂತಹ ಭಕ್ತಿ ಸೇವೆಯ ಮಟ್ಟ ಬಹು ವಿರಳ ಅನ್ನೋದು ನಿಜ. ಆದರೆ ಭಕ್ತ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದರಿಂದ ಈ ಹಂತದಲ್ಲಿ ನೆಲೆಗೊಳ್ತಾನೆ. ಅಲ್ಲದೆ ಇಂತಹ ಭಕ್ತ ತನಗೆ ಬಹು ಪ್ರಿಯನಾದವನು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಯಾಕೆಂದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆತ ನಡೆಸುವ ಕಾರ್ಯಗಳಿಂದ ಭಗವಂತ ಯಾವಾಗಲೂ ಸುಪ್ರೀತನಾಗಿರುತ್ತಾನೆ. 15ನೇ ಶ್ಲೋಕ. ಯಸ್ಮಾನ್ನು ದ್ವಿಜತಿ ಲೋಕೋ ಲೋಕಾನ್ನು ದ್ವಿಜತಿ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯ ಸಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗ ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಎಂತಹ ಭಕ್ತ ನನಗೆ ಬಹುಪ್ರಿಯನಾಗುತ್ತಾನೆ ಅನ್ನೋದನ್ನ ಭಗವಂತ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ಸಮಚಿತ್ತದಿಂದ ಇರುವವನು, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತದಿಂದ ಇರುವವನು ನನಗೆ ಬಹುಪ್ರಿಯನಾಗುತ್ತಾನೆ ಅಂತೇಳಿ. ಸೊ ಭಕ್ತನ ಇನ್ನೂ ಕೆಲವು ಅರ್ಹತೆಗಳನ್ನು ಇಲ್ಲಿ ವರ್ಣಿಸಿದೆ. ಇಂತಹ ಭಕ್ತನಿಂದ ಯಾರಿಗೂ ಕಷ್ಟ, ಆತಂಕ, ಭಯ ಅಥವಾ ಅತೃಪ್ತಿ ಉಂಟಾಗುವುದಿಲ್ಲ. ಭಕ್ತ ಎಲ್ಲ ವಿಷಯದಲ್ಲಿಯೂ ದಯೆಯಿಂದ ನಡೆದುಕೊಳ್ಳೋದ್ರಿಂದ ಇತರರಿಗೆ ಆತಂಕವನ್ನು ಉಂಟು ಮಾಡುವ ಥರ ಅವನು ನಡ್ಕೊಳ್ಳೋದಿಲ್ಲ. ಅದೇ ಸಮಯದಲ್ಲಿ ಇತರರು ಭಕ್ತನಿಗೆ ಆತಂಕವನ್ನು ಉಂಟು ಮಾಡೋದಕ್ಕೆ ಯತ್ನಿಸಿದರೆ ಅವನು ಕ್ಷೋಭೆಗೊಳಗಾಗಲ್ಲ. ಹೊರಗಿನ ಯಾವುದೇ ಕ್ಷೋಭೆಯಿಂದ ಅವನು ಪ್ರಕ್ಷುಬ್ಧನಾಗರದಿರುವಂತೆ ಸಾಧನೆ ಮಾಡಿರುವುದಕ್ಕೆ ಭಗವಂತನ ಕೃಪೆಯೇ ಕಾರಣ. ವಾಸ್ತವವಾಗಿ ಭಕ್ತ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿರುತ್ತಾನೆ. ಭಕ್ತಿ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಇಂತಹ ಅಹಿಕ ಸನ್ನಿವೇಶಗಳಿಂದ ಅವನು ವಿಚಲಿತನಾಗಲ್ಲ. ಸಾಮಾನ್ಯವಾಗಿ ಪ್ರಾಪಂಚಿಕ ಸ್ವಭಾವದ ಮನುಷ್ಯನ ಇಂದ್ರಿಯ ತೃಪ್ತಿಗೆ ಮತ್ತು ದೇಹಕ್ಕೆ ಏನಾದರೂ ದೊರೆತಾಗ ಅವನಿಗೆ ಸಂತೋಷವಾಗುತ್ತೆ. ಇತರರಿಗೆ ಇಂದ್ರಿಯ ತೃಪ್ತಿಗೆ ಏನೋ ದೊರೆತಿದೆ, ತನಗೆ ದೊರೆತಿಲ್ಲ ಎನ್ನುವುದನ್ನು ಕಂಡಾಗ ಅವನಿಗೆ ದುಃಖವಾಗುತ್ತೆ, ಅಸೂಯೆಯಾಗುತ್ತೆ. ವ್ಯಕ್ತಿ ಶತ್ರುವಿನಿಂದ ಪ್ರತೀಕಾರವನ್ನ ನಿರೀಕ್ಷಿಸುತ್ತಿರುವಾಗ ಭಯದ ಮನಸ್ಥಿತಿಯಲ್ಲಿರ್ತಾನೆ. ಏನನ್ನಾದರೂ ಯಶಸ್ವಿಯಾಗಿ ಕಾರ್ಯಗತ ಮಾಡಲು ಸಾಧ್ಯವಾಗದೇ ಇದ್ದಾಗ ಬೇಸರ ಪಡ್ತಾನೆ. ಈ ಎಲ್ಲಾ ಕ್ಷೋಭೆಯನ್ನು ಮೀರಿದ ಭಕ್ತನು ಯಾವಾಗಲೂ ಕೃಷ್ಣನಿಗೆ ಬಹು ಪ್ರಿಯನಾಗಿರುತ್ತಾನೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. 16ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನ ಅವಲಂಬಿಸದಿರುವ ಅಂದ್ರೆ ಭಕ್ತನಾದವನು ಅತಿಯಾದ ಪರಿಶ್ರಮವನ್ನ ಪಡುವುದಿಲ್ಲ. ದುಡ್ಡನ್ನ ಸಂಪಾದಿಸುವುದಕ್ಕೋಸ್ಕರ ಭಗವಂತನ ಕೃಪೆಯಿಂದ ಅವನಿಗೆ ಏನು ಲಭ್ಯವಾಗಿದೆಯೋ ಅದರಿಂದನೇ ಅವನು ತೃಪ್ತಿ ಪಡುತ್ತಾನೆ. ಅದಾದ್ಮೇಲೆ ಪರಿಶುದ್ಧನಾದ, ಸೊ ಶುದ್ಧತೆ, ಪರಿಶುದ್ಧತೆ ಅನ್ನುವಂಥದ್ದು ಆಂತರಿಕವಾಗಿ ಬಾಹ್ಯವಾಗಿ ಕೂಡ ಹೌದು. ಆಂತರಿಕ ಶುದ್ಧತೆ ಭಗವಂತನ ನಾಮ ಜಪ ಮಾಡೋದ್ರಿಂದ ಹಾಗೂ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡೋದ್ರಿಂದ ಆಗುತ್ತೆ. ಬಾಹ್ಯವಾಗಿ ಅವನು ಬಹಿರಂಗದಲ್ಲಿಯೂ ಅವನು ಶುಚಿಯಾಗಿರುತ್ತಾನೆ, ಅಂತರಂಗದಲ್ಲೂ ಬಹಿರಂಗದಲ್ಲೂ ಶುಚಿಯಾಗಿರುತ್ತಾನೆ ಸಹಜವಾಗಿ. ಭಕ್ತ ಯಾವಾಗಲೂ ದಕ್ಷ, ಯಾಕೆಂದರೆ ಅವನಿಗೆ ಬದುಕಿನ ಎಲ್ಲ ಕಾರ್ಯಗಳ ತಿರುಳು ತಿಳಿದಿರುತ್ತೆ ಮತ್ತು ಪ್ರಮಾಣಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ಣ ನಂಬಿಕೆ ಇರುತ್ತೆ. ಭಕ್ತ ಯಾರ ಪಕ್ಷವನ್ನ ವಹಿಸುವುದಿಲ್ಲ, ಆದ್ದರಿಂದ ಆತ ನಿರಾತಂಕವಾಗಿರ್ತಾನೆ. ಅವನಿಗೆ ನೋವೆಂಬುದು ಇಲ್ಲ, ಯಾಕೆಂದರೆ ಅವನು ಎಲ್ಲ ಉಪಾಧಿಗಳಿಂದ ಮುಕ್ತ. ದೇಹ ಬರಿಯ ಉಪಾಧಿಯಷ್ಟೇ ಎಂಬುದನ್ನ ಅವನು ತಿಳಿದಿರ್ತಾನೆ. ಆದ್ರಿಂದ ದೇಹಕ್ಕೆ ನೋವಾದರೂ ಅವನು ಮುಕ್ತ ಸ್ಥಿತಿಯಲ್ಲಿ ಇರ್ತಾನೆ. ಪರಿಶುದ್ಧ ಭಕ್ತ ಭಕ್ತಿ ಸೇವೆಯ ತತ್ವಗಳಿಗೆ ವಿರುದ್ಧವಾದದ್ದೇನನ್ನೂ ಮಾಡಲು ಪ್ರಯತ್ನಿಸುವುದಿಲ್ಲ ಹಾಗೂ ಅನಾವಶ್ಯಕವಾಗಿರುವಂತಹ ಕೆಲಸದಲ್ಲಿ ತನ್ನನ್ನು ತಾನು ಅವನು

0: ತೊಡಗಿಸಿಕೊಳ್ಳುವುದಿಲ್ಲ. 17ನೇ ಶ್ಲೋಕ.
1: ಯೋ ನರಶ್ಯತಿ ನಾದ್ವೇಷ್ಟಿ ನಾಶೋಚತಿ ನಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ.
0: ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ಸೊ ಭಗವಂತನಿಗೆ ನಾವು ಪ್ರಿಯರಾಗಬೇಕಂತಿದ್ರೆ ನಾವು ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಭಕ್ತನಾದವನಿಗೆ ಪ್ರಾಪಂಚಿಕ ಲಾಭದ ಹರ್ಷವಿಲ್ಲ, ನಷ್ಟದಿಂದ ದುಃಖವಿಲ್ಲ, ಶಿಷ್ಯರನ್ನ ಪಡೆಯಬೇಕೆಂಬ ಬಲವಾದ ಆಕಾಂಕ್ಷೆ ಇಲ್ಲ, ಅವರನ್ನ ಪಡೆಯದಿದ್ರೆ ದುಃಖವಿಲ್ಲ, ತನಗೆ ಪ್ರಿಯವಾದುದನ್ನು ಕಳೆದುಕೊಂಡರೆ ಆತ ಶೋಕಿಸುವುದಿಲ್ಲ, ಹಾಗೆ ತಾನು ಬಯಸಿದ್ದನ್ನ ಪಡೆಯದಿದ್ದರೆ ಅವನಿಗೆ ದುಃಖವಿಲ್ಲ. ಎಲ್ಲಾ ಬಗೆಯ ಶುಭಾಶುಭಗಳು, ಪಾಪ ಕಾರ್ಯಗಳು ಎದುರಾದಾಗ ಅವನು ಅವನ್ನ ಮೀರುತ್ತಾನೆ. ಭಗವಂತನ ತೃಪ್ತಿಗಾಗಿ ಅವನು ಎಲ್ಲಾ ಬಗೆಯ ಅಪಾಯಗಳನ್ನು ಸ್ವೀಕರಿಸಲು ಸಿದ್ಧನಾಗಿರ್ತಾನೆ. ಅವನ ಭಕ್ತಿ ಸೇವೆಗೆ ಅಡ್ಡಿ ಎನ್ನುವುದೇ ಇಲ್ಲ. ಇಂತಹ ಭಕ್ತನು ಕೃಷ್ಣನಿಗೆ ಬಹುಪ್ರಿಯನಾದವನು.
2: 18 ಹಾಗೂ 19ನೇ ಶ್ಲೋಕ.
1: ಸಮಹ ಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಹ ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತು ತೀರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿ ಮಾನ್ಮೆ ಪ್ರಿಯೋ ನರಃ.
0: ಮಿತ್ರರು ಶತ್ರುಗಳ ವಿಷಯದಲ್ಲಿ ಸಮಾನವಾಗಿರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಯಾವುದರಿಂದಲೂ ತೃಪ್ತನು, ಯಾವ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಜ್ಞಾನದಲ್ಲಿ ಸ್ಥಿರನಾದವನು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನಾದವನು. ಭಕ್ತನಾದವನು ಯಾವಾಗ್ಲೂ ಕೆಟ್ಟ ಸಹವಾಸದಿಂದ ದೂರ ಇರ್ತಾನೆ. ಒಮ್ಮೊಮ್ಮೆ ಜನ ಹೊಗಳ್ತಾರೆ, ಒಮ್ಮೊಮ್ಮೆ ತೆಗಳ್ತಾರೆ, ಮನುಷ್ಯ ಸಮಾಜದ ಸ್ವಭಾವವೇ ಹಾಗೆ. ಆದರೆ ಭಕ್ತ ಯಾವಾಗ್ಲೂ ಕೃತಕವಾದ ಕೀರ್ತಿ ಅಪಕೀರ್ತಿ ಸುಖ ದುಃಖಗಳನ್ನ ಮೀರಿರುತ್ತಾನೆ. ಅವನಿಗೆ ಬಹು ತಾಳ್ಮೆ. ಅವನು ಭಗವಂತನಿಗೆ ಸಂಬಂಧಿಸಿದ ವಿಷಯಗಳನ್ನ ಬಿಟ್ಟು ಬೇರೇನು ಮಾತನಾಡುವುದಿಲ್ಲ. ಆದ್ದರಿಂದ ಅವನನ್ನ ಮೌನಿ ಅಂತ ಕರೆಯಲಾಗಿದೆ. ಇಲ್ಲಿ ಮೌನಿ ಅಂದ್ರೆ ಮನುಷ್ಯ ಮಾತನಾಡಲೇಬಾರದು ಎಂದು ಅರ್ಥವಲ್ಲ. ಮೌನಿ ಅಂದ್ರೆ ಮನುಷ್ಯ ಅಸಂಬದ್ಧವಾಗಿ ಮಾತನಾಡಬಾರದು ಎಂದು ಅರ್ಥ. ಮುಖ್ಯವಾದ ಸಂಗತಿಯನ್ನ ಕುರಿತು ಮಾತ್ರ ಮಾತನಾಡಬೇಕು. ಮತ್ತು ಭಕ್ತನ ಬಹುಮುಖ್ಯ ಮಾತೆಂದ್ರೆ ಅವನು ಭಗವಂತನ ಬಗ್ಗೆ ಮಾತನಾಡ್ತಾನೆ. ಭಗವಂತನಿಗಾಗಿ ಭಗವಂತನ ಮಹಿಮೆಯನ್ನ ಅವನು ಮಾತಾಡ್ತಾನೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹರೇ ಕೃಷ್ಣ.
3: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. व्ही कृष्णमूर्ती भारतातील सार्वजनिक क्षेत्रातील उपक्रमांचे जनक, पद्मविभूषण, पद्मभूषण, पद्मश्री यांच्या आज पुण्यतिथी. एकनाथ सोलकर अष्टपैलू क्रिकेटपटू यांची पुण्यतिथी आजच. यश जोहर भारतीय चित्रपट निर्माते यांची पुण्यतिथी आजच्याच दिवशी. वपू काळे लेखक व कथाकथनकार यांची पुण्यतिथी आजच आहे. वल्लभाचार्य पुष्टीपंथाचे संस्थापक यांची पुण्यतिथी आजच्याच दिवशी. या होत्या आजच्या पुण्यतिथीने. याचसोबत मनीषा निरोप घेतीये. उद्या पुणे येईनच, पण तोपर्यंत तुम्ही एकत्र म्हणू ध्वनी 90.4 FM KLE कणसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲರಿಗೂ ನಮಸ್ಕಾರ. ಕೇಲಿ ವಿಶ್ವವಿದ್ಯಾಲಯದ ಶ್ರೀ ಬಿ ಎಂ ಕಂಕನಮಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಫಾರ್ಮಸಿ ಮತ್ತು ಸಂಶೋಧನಾ ಕೇಂದ್ರ ಶಹಪುರ್ ಬೆಳಗಾವಿ. ನಾನು ಡಾಕ್ಟರ್ ಆರ್ ಎಸ್ ಹಿರೇಮಠ್, ರಸಶಾಸ್ತ್ರ ಮತ್ತು ಭೈಷಜ ಕಲ್ಪನಾ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ವಿಭಾಗದ ಮುಖ್ಯಸ್ಥನಾಗಿ ಈ ವಿಭಾಗವು ಆಯುರ್ವೇದ ಔಷಧಿಗಳ ತಯಾರಿಕೆ ಹಾಗೂ ವಿಶ್ಲೇಷಣೆಗಳನ್ನು ಒಳಗೊಂಡಿದೆ. ಮತ್ತು ಈ ವಿಭಾಗದಲ್ಲಿ ನಾನು ಇವತ್ತು ಮಾತನಾಡುವ ವಿಷಯ ಆರೋಗ್ಯ ರಕ್ಷಣೆಯಲ್ಲಿ ಲೋಹಗಳ ಮಹತ್ವ. ಒಂದು ಸಲ ನಾವು ಇತಿಹಾಸವನ್ನು ಅವಲೋಕನ ಮಾಡಿದರೆ ಹರಪ್ಪ, ಮೊಹೆಂಜೊದಾರೋ, ಸಿಂಧೂ ನದಿಯ ನಾಗರಿಕತೆಯನ್ನು ಒಂದು ಉದಾಹರಣೆ ಅನ್ನಾಗಿ ಇಟ್ಟುಕೊಂಡು ನಾವು ಹೇಳುವುದಾದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಲೋಹಗಳ ಬಗ್ಗೆ ಅತಿಯಾದ ವಿಸ್ತೃತ ವಿವರಣೆಯನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಶಿಲಾಯುಗ ಹಾಗೂ ಲೋಹಗಳ ಯುಗ ಎಂದು ನಾವು ಇತಿಹಾಸದಲ್ಲಿ ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ನಮಗೆ ಕಂಡುಬರ್ತದೆ. ಅದೇ ರೀತಿ ನಾವು ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಲೋಹಗಳ ಮಹತ್ವವನ್ನು ತಿಳಿಯಬೇಕಾದರೆ ಅಲ್ಲಿ ಆರೋಗ್ಯ ಅಂದರೆ ಏನು, ಆರೋಗ್ಯದ ಉದ್ದೇಶ ಏನು? ಆರೋಗ್ಯದ ಉದ್ದೇಶ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ. ಈ ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ನಾವು ನಿತ್ಯಂ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಶ್ವೇಶ ಸಕ್ತಂ ದಾತಾ ಸಮಹ ಸತ್ಯಪರಹ ಚ ಭವತ್ಯ ರೋಗ ಅಂತೇಳಿ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರುವುದು ಕಂಡುಬರುತ್ತದೆ. ಅಂದರೆ ಒಬ್ಬ ಮನುಷ್ಯನು ತನ್ನ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಾದರೆ ಅವನು ದಿನನಿತ್ಯದಲ್ಲಿ ಹಿತವಾದ ಮತ್ತು ಮಿತವಾದ ಆಹಾರವನ್ನು ಸೇವಿಸಬೇಕು, ಋತುಗಳಿಗೆ ಅನುಸಾರವಾಗಿ ಆಹಾರವನ್ನು ಸೇವಿಸಬೇಕು. ಅದೇ ರೀತಿ ಈ ಲೋಹಗಳ ಮಹತ್ವ ಆರೋಗ್ಯದಲ್ಲಿ ಹೇಳಬೇಕಾದರೆ ಪ್ರತಿಯೊಂದು ಅಂಗಾಂಗವೂ ಕೂಡ ತನ್ನ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಅದರಲ್ಲಿ ಖನಿಜಗಳ ಮಹತ್ವ ಹಾಗೂ ಲೋಹಗಳ ಮಹತ್ವವನ್ನು ನಾವು ಕಾಣ್ತೇವೆ. ಒಂದು ಉದಾಹರಣೆಯಾಗಿ ನಾವು ನಿಮಗೆ ಹೇಳಬೇಕಂದ್ರೆ ಈಗ ಒಬ್ಬ ಮನುಷ್ಯನಲ್ಲಿ ರಕ್ತಹೀನತೆ ಕಂಡುಬರುತ್ತದೆ. ಆ ಮನುಷ್ಯನ ರಕ್ತಹೀನತೆಗೆ ಕಾರಣ ಅಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರಬಹುದಾಗಿರ್ಬೋದು. ಅದೇ ರೀತಿ ವಿವಿಧ ಅಂಗಗಳ ವಿವಿಧ ಕಾರ್ಯಗಳು ನಿರ್ವಹಿಸಬೇಕಾದ್ರೆ ಅದರಲ್ಲಿ ಖನಿಜಗಳ ಮಹತ್ವ ಅತ್ಯಂತ ಅಂಥೇಳಿ ನಾನಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಈಗ ನಾವು ಆಯುರ್ವೇದ ಔಷಧದಲ್ಲಿ ಮೊದಲು ಔಷಧಕ್ಕಿಂತ ಮೊದಲು ಆಹಾರದಲ್ಲಿ ನಾವು ಸಾಕಷ್ಟು ಹಸಿರು ತರಕಾರಿಗಳನ್ನು ಬಳಸ್ತೀವಿ, ಹಣ್ಣು ಹಂಪಲುಗಳನ್ನು ನಾವು ದಿನನಿತ್ಯದಲ್ಲಿ ಬಳಸ್ತೀವಿ. ಅದೇ ರೀತಿ ವಿವಿಧ ರೀತಿಯ ದವಸ ಧಾನ್ಯಗಳು ಅವುಗಳನ್ನು ಕೂಡ ನಾವು ಆಹಾರ ರೂಪದಲ್ಲಿ ಬಳಸ್ತೀವಿ. ಒಂದು ವೇಳೆ ಸರಿಯಾದ ರೀತಿಯಾದ ಸಮತೋಲನ ಆಹಾರವನ್ನು ಮನುಷ್ಯನು ತೆಗೆದುಕೊಳ್ಳದೆ ಹೋದರೆ ಮತ್ತು ಸಿರಿಧಾನ್ಯಗಳ ಬಳಕೆ ಇತ್ತಿತ್ತಲಾಗಿ ಹೆಚ್ಚಾಗಿ ಬಳಸುವುದನ್ನು ನಾವು ಕಾಣ್ತೀವಿ. ಏಕೆಂದರೆ ಇವೆಲ್ಲಗಳಲ್ಲಿ ಖನಿಜಾಂಶಗಳು ಹೇರಳವಾಗಿ ನಮಗೆ ದೊರೆಯುತ್ತವೆ. ಒಂದು ವೇಳೆ ನಾವು ಸಮತೋಲನ ಆಹಾರವನ್ನು ಬಳಸದೆ ಹೋದರೆ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರಾಗುವುದನ್ನು ನಾವು ಕಾಣ್ತೀವಿ. ಈ ರೀತಿಯ ಏರುಪೇರಾದಾಗ ಆವಾಗ ನಾವು ಔಷಧಿಗಳ ಮೊರೆ ಹೋಗ್ತೀವಿ. ಅದೇ ರೀತಿ ಆಯುರ್ವೇದ ಔಷಧದಲ್ಲಿ ಈ ವನಸ್ಪತಿಗಳನ್ನು ಮತ್ತು ಪ್ರಾಣಿಜ ದ್ರವ್ಯಗಳ ಕೆಲವೊಂದು ವಸ್ತುಗಳನ್ನು ಮತ್ತು ಲೋಹಗಳನ್ನು ಬಳಸಿ ಅವುಗಳಿಂದ ಔಷಧವನ್ನು ನಾವು ತಯಾರು ಮಾಡ್ತೀವಿ. ಈ ರೀತಿಯಾಗಿ ಬಳಸಿದಂಥ ಔಷಧಗಳು ವಿವಿಧ ರೋಗಗಳಲ್ಲಿ ವಿವಿಧ ರೋಗಗಳ ಹಂತಗಳಲ್ಲಿ ನಾವು ಅವುಗಳ ಉಪಯೋಗವನ್ನು ತೆಗೆದುಕೊಂಡು ಆ ರೋಗಗಳನ್ನು ನಾವು ಇಲ್ಲಿ ವಾಸಿ ಮಾಡ್ತೀವಿ. ಈ ಎಲ್ಲ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಅತ್ಯಂತ ನುರಿತ ತಜ್ಞ ವೈದ್ಯರು ಕೇಲಿ ವಿಶ್ವವಿದ್ಯಾಲಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅವುಗಳನ್ನು ನಾವು ಗುಣ ಮಾಡಬಹುದು. ಅದೇ ರೀತಿ ನಾವು ಈಗ ಮುಖ್ಯವಾಗಿ ಕೆಲವೊಂದಷ್ಟು ಲೋಹಗಳ ಮಾತ್ರ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ. ಅದರಲ್ಲಿ ಸುವರ್ಣ ಪ್ರಾಶನ ವಿಧಿ, ಇದು ನೀವೆಲ್ಲರಿಗೂ ಗೊತ್ತಿರುವ ವಿಷಯ. ಸಣ್ಣ ಮಕ್ಕಳಿಂದ
ಹಿಡಿದುಕೊಂಡು 16 ವಯಸ್ಸಿನವರೆಗೆ ಸ್ವರ್ಣಬಿಂದು ಪ್ರಾಶನ ಅಂಥೇಳಿ ನಮ್ಮ ಮಹಾವಿದ್ಯಾಲಯದಲ್ಲಿ ಲಸಿಕೆಯನ್ನು ನಾವು ಕೊಡ್ತೀವಿ. ಈ ಲಸಿಕೆಯಿಂದ ದಿ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ಅದರಲ್ಲಿ ನಾವು ಸ್ವರ್ಣ ಭಸ್ಮವನ್ನು ಉಪಯೋಗಿಸಿರ್ತೀವಿ. ಸ್ವರ್ಣವನ್ನು ತೆಗೆದುಕೊಂಡು ಆ ಸ್ವರ್ಣಕ್ಕೆ ಅನೇಕ ರೀತಿಯಾದಂಥ ಆಯುರ್ವೇದ ರೀತಿಯ ಕ್ರಮಗಳನ್ನು ಅನುಸರಿಸಿ ಭಸ್ಮ ರೂಪದಲ್ಲಿ ಆ ಒಂದು ಸ್ವರ್ಣಬಿಂದು ಪ್ರಾಶನದಲ್ಲಿ ನಾವು ಅದರ ಜೊತೆಗೆ ಈಗ ಹಸುವಿನ ತುಪ್ಪ ಇರಬಹುದು ಹಾಗೂ ಜೇನುತುಪ್ಪವನ್ನು ಸೇರಿಸಿ ಅದನ್ನು ಔಷಧ ರೂಪದಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಇದೇ ರೀತಿ ಈ ಸುವರ್ಣವು ಅನೇಕ ವ್ಯಾಧಿಗಳನ್ನು ನಾವು ಹತೋಟಿಯಲ್ಲಿಡಲು ಉಪಯೋಗಿಸಿಕೊಳ್ಬೇಕಾಗ್ತದೆ. ಆರೋಗ್ಯವಂತ ಮನುಷ್ಯನ ಆರೋಗ್ಯದ ಜೊತೆಗೆ ಅದರೊಂದಿಗೆ ದಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅವುಗಳನ್ನು ನಾವು ಈ ಹತೋಟಿಗೆ ತರಬೇಕಾದರೆ ಈ ಸ್ವರ್ಣ ಭಸ್ಮವನ್ನು ನಾವು ಉಪಯೋಗ ಮಾಡ್ತೀವಿ. ಉದಾಹರಣೆಗಾಗಿ ಹೇಳಬೇಕಾದರೆ ದಿ ಪುಷ್ಪಾವರೋದ ಅಂದರೆ ಈ ಒಂದು ಸ್ತ್ರೀಯರಲ್ಲಿ ಈ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಅಂದರೆ ಇದರ ಮುಖಾಂತರವಾಗಿ ಅಲ್ಲಿ ಮಕ್ಕಳಾಗದೇ ಇರುವುದು ಅಂಥ ಸಂದರ್ಭದಲ್ಲಿ ಈ ಸ್ವರ್ಣ ಭಸ್ಮ ಅತ್ಯಂತ ಉಪಯೋಗಕಾರಿಯಾಗಿರುವುದು. ಅದೇ ರೀತಿ ನಾವು ಮಧುಮೇಹ ಅಂತ ಹೇಳ್ತೀವಿ ಡಯಾಬಿಟಿಸ್, ಈ ಡಯಾಬಿಟಿಸ್ನಲ್ಲೂ ಕೂಡ ಈ ಸ್ವರ್ಣ ಭಸ್ಮವನ್ನು ಅತ್ಯಂತ ಉಪಯುಕ್ತವಾಗಿ ನಾವು ಬಳಸಿ ಆ ಒಂದು ಮಧುಮೇಹವನ್ನು ಹತೋಟಿಯಲ್ಲಿಡಲು ಅತ್ಯಂತ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಮೂರ್ಛೆ ರೋಗ, ಕೆಲವೊಬ್ಬರಿಗೆ ಮೂರ್ಛೆ ರೋಗ ಇರುತ್ತೆ, ಆ ಮೂರ್ಛೆ ರೋಗದಲ್ಲಿ ಕೂಡ ಈ ಸ್ವರ್ಣ ಭಸ್ಮವನ್ನು ಉಪಯೋಗ ಮಾಡಿ ಅದರಲ್ಲಿಂದ ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಔಷಧಿ ದ್ರವ್ಯಗಳನ್ನು ಸಂಯೋಜನೆ ಮಾಡಿ ಒಂದು ಔಷಧ ರೂಪದಲ್ಲಿ ನಾವು ಅತ್ಯಂತ ದಿ ಬಳಸಿ ಆ ಒಂದು ವ್ಯಾಧಿಯಲ್ಲಿ ಸಹಾಯಕಾರಿಯಾಗುವುದನ್ನು ನಾವು ನೋಡ್ತೀವಿ. ಮತ್ತು ಅನೇಕರಿಗೆ ಈ ದಮ್ಮು ರೋಗ, ಈ ದಮ್ಮು ರೋಗ ಇದರಲ್ಲೂ ಕೂಡ ನಾವು ಅತ್ಯಂತ ಈ ಸ್ವರ್ಣ ಭಸ್ಮವನ್ನು ಬಳಸ್ತೀವಿ. ಮತ್ತು ಇದೇ ರೀತಿಯಾಗಿ ಇನ್ನೊಂದು ಉಪಯುಕ್ತವಾದಂಥ ಲೋಹ ಅಂದರೆ ಅದು ಬೆಳ್ಳಿ. ಈ ಬೆಳ್ಳಿಯೂ ಕೂಡ ಅನೇಕ ರೋಗಗಳಲ್ಲಿ ಉಪಯುಕ್ತ ಆಗ್ತದೆ. ನಾನೇ ಅದೇ ಹೇಳಿದ ಹಾಗೆ ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಈ ಅಕಸ್ಮಾತ್ತಾಗಿ ನಾವು ಆಹಾರದ ಸಮತೋಲನವನ್ನು ಕಾಪಾಡದೆ ಹೋದರೆ, ಏಕೆಂದರೆ ನಮ್ಮ ಭಾರತ ದೇಶ ಬೆಳೆಯುತ್ತಿರುವ ದೇಶ, ಈ ಬೆಳೆಯುತ್ತಿರುವ ದೇಶದಲ್ಲಿ ಎಷ್ಟೋ ಜನ ಸರಿಯಾಗಿ ಸಮತೋಲನವಾದ ಆಹಾರವನ್ನು ಬಳಸದೇ ಇರಬಹುದು. ಆ ಒಂದು ಬಳಸದೇ ಇದ್ದಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದ ರೋಗ ರುಜಿನಗಳ ಅವರನ್ನು ಕಾಡ್ತವೆ. ಈ ಎಲ್ಲ ರೋಗ ರುಜಿನಗಳಿಗೆ ಈ ಬೆಳ್ಳಿಯನ್ನು ಇದನ್ನು ಕೂಡ ಭಸ್ಮ ರೂಪದಲ್ಲಿ ಉಪಯೋಗಿಸಿ ಇದರಲ್ಲಿ ಈಗ ನಾವು ಶೋಷ ಅಂತ ಹೇಳ್ತೀವಿ. ಶೋಷ ಅಂತಂದರೆ ಸರಿಯಾದ ರೀತಿಯಾಗಿ ಈ ಆಹಾರವನ್ನು ತೆಗೆದುಕೊಳ್ಳದೆ ಹೋದರೆ ಮನುಷ್ಯನಲ್ಲಿ ಅಶಕ್ತತನ ಉಂಟಾಗುವುದು. ಅದೇ ರೀತಿ ಅಗ್ನಿಮಾಂದ್ಯ ಅಂದರೆ ಸರಿಯಾದ ಹಸಿವು ಆಗದೇ ಇರುವುದು. ಮತ್ತು ವಿಷಗಳ ಪ್ರಯೋಗ, ಯಾಕೆಂದರೆ ಈಗ ನಾವು ಸೆಡೆಂಟ್ರಿ ಲೈಫ್ ಮತ್ತು ವಿವಿಧ ರೀತಿಯ ಜಂಕ್ ಫುಡನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಬಳಸ್ತೀವಿ. ಇದರಲ್ಲಿಂದ ಅನೇಕ ರೀತಿಯಾದ ವಿಷಾಣುಗಳು ಶರೀರದಲ್ಲಿ ಉತ್ಪನ್ನ ಆಗುತ್ತವೆ. ಆ ಒಂದು ಉತ್ಪನ್ನವಾದಂಥ ಶರೀರದಲ್ಲಿ ವಿಷ ದ್ರವ್ಯಗಳನ್ನು ನಾವು ಹರಣ ಮಾಡಲಿಕ್ಕೆ ಇದನ್ನು ಪ್ರತಿಕಾರವಾಗಿ ಈ ಒಂದು ರಜತ ಭಸ್ಮವನ್ನು ನಾವು ಯೂಸ್ ಮಾಡ್ತೀವಿ. ಅದು ಅಲ್ಲದೆ ಯಕೃತ್ತು ಮತ್ತು ಪ್ಲೀಹ, ಯಕೃತ್ತು ನಾವು ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ, ಆರೋಗ್ಯದಲ್ಲಿ ಅತ್ಯಂತ ಸಹಾಯಕಾರಿ ಆಗತಕ್ಕಂಥ ಒಂದು ಶರೀರದ ಉತ್ತಮವಾದಂಥ ಅಂಗ. ಈ ಅಂಗಕ್ಕೆ ಅನೇಕ ರೀತಿಯಾಗಿ ನಾವು ಸೇವಿಸುವ ಆಹಾರದಲ್ಲಿ ವಿಷಯವಿರುವುದರಿಂದ ಅಥವಾ ಏನಾದರೂ ಏರುಪೇರಾದರೆ ಈ ಒಂದು ರಜತ ಭಸ್ಮವನ್ನು ಅತ್ಯಂತ ಉಪಯುಕ್ತಕಾರಿಯಾಗಿ ನಾವು ಬಳಸ್ತೀವಿ. ಮತ್ತು ಉದರ ರೋಗ, ಉದರ ರೋಗ ಅಂತಂದರೆ ಈ ಶರೀರದ ಮುಖ್ಯವಾದಂಥ ಸಣ್ಣ ಕರಳು ದೊಡ್ಡ ಕರಳು ಇವೆಲ್ಲ ಈ ಉದರದಲ್ಲಿ ಕಂಡು ಬರ್ತವೆ. ಈ ಉದರಕ್ಕೆ ಯಾವುದಾದ್ರೂ ರೀತಿಯಿಂದ ಹಾನಿಯಾದರೆ ಅಥವಾ ಯಾವುದಾದ್ರೂ ರೋಗ ಬಂದರೆ ಈ ರೋಗವನ್ನು ಹತೋಟಿಯಲ್ಲಿಡಲು ಕೂಡ ನಾವು ರಜತ ಭಸ್ಮವನ್ನು ಅತ್ಯಂತ ಉಪಯುಕ್ತ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಯಕ್ಷ್ಮಾ ರೋಗ, ರಾಜ ಯಕ್ಷ್ಮಾ ಅಂದರೆ ಟ್ಯೂಬರ್ಕುಲೋಸಸ್ ಅಂತ ಹೇಳ್ತೀವಿ. ಈಗ ಟ್ಯೂಬರ್ಕುಲೋಸಸ್ ಬಗ್ಗೆ ಮಾಡರ್ನ್ ಅಲೋಪತಿಕ್ ಚಿಕಿತ್ಸೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಗಳ ದಿ ಲಭ್ಯ ಅದಾವ. ಅದರ ಜೊತೆಗೆ ಆಯುರ್ವೇದದಲ್ಲಿಯೂ ಕೂಡ ನಾವು ಆ ಒಂದು ರಾಜ ಯಕ್ಷ್ಮಾ ವ್ಯಾಧಿಯನ್ನು ಹತೋಟಿಯಲ್ಲಿ ಈ ಒಂದು ಭಸ್ಮವನ್ನು ಉಪಯೋಗಿಸಿ ಇಡಬಹುದು ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು ಮುಖ್ಯವಾದಂಥ ಈ ಲೋಹ ಅಂದರೆ ತಾಮ್ರ. ಈ ತಾಮ್ರ ಇದನ್ನು ಕೂಡ ನಾವು ಭಸ್ಮ ರೂಪದಲ್ಲಿ ಅದನ್ನು
ವಿವಿಧ ಕ್ರಮಗಳನ್ನು ಅನುಸರಿಸಿ ಮಾರ್ಪಾಡನ್ನಾಗಿ ಮಾಡ್ತೀವಿ. ಇದರಿಂದ ಮುಖ್ಯವಾಗಿ ನಾವು ಕುಷ್ಠ ಅಂದರೆ ಶರೀರಕ್ಕೆ ಈ ಒಂದು ಚರ್ಮ ರೋಗ, ಈ ಚರ್ಮ ರೋಗದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ರೋಗ ಈ ಕುಷ್ಠರೋಗ. ಈ ಕುಷ್ಠರೋಗ ನಿರ್ಮೂಲನೆ ಮಾಡುವ ಅಥವಾ ಈ ಕುಷ್ಠರೋಗಕ್ಕೆ ಸಂಬಂಧಪಟ್ಟಂಥ ವಿವಿಧ ರೀತಿಯ ಚರ್ಮ ರೋಗಗಳನ್ನು ನಾವು ಹತೋಟಿಯಲ್ಲಿಡಲು ಕೂಡ ತಾಮ್ರವನ್ನು ಅತ್ಯಂತ ಉಪಯೋಗಕಾರಿ ಔಷಧಿ ಅಂಥೇಳಿ ನಾವು ಪರಿಗಣಿಸ್ತೀವಿ. ಮತ್ತು ಆಮರೋಗ, ಆಮರೋಗ ಅಂತಂದರೆ ಮನುಷ್ಯನು ಅಜೀರ್ಣ ಆದಾಗ ಆ ಅಪಕ್ವ ಆಹಾರ ಏನು ಶರೀರದಲ್ಲಿರುತ್ತೆ ಅದು ವಿಷವಾಗಿ ಪರಿಣಾಮ ಹೊಂದದೆ, ಈ ವಿಷವಾಗಿ ಪರಿಣಾಮ ಹೊಂದಿದಂತಹ ಈ ಒಂದು ಅಜೀರ್ಣ ಅಪಕ್ವ ಆಹಾರ ಅದರಲ್ಲಿಂದ ಆಮ ಉತ್ಪತ್ತಿ ಆಗ್ತದೆ. ಇದು ಶರೀರದಲ್ಲಿ ನಾವು ಫ್ರೀ ರೆಡಿಕಲ್ ಅಂತ ಹೇಳಿ ಕರಿತೀವಿ. ಈ ಫ್ರೀ ರೆಡಿಕಲ್ ಅಂದರೆ ಇದು ವಿಷ, ಇದು ವಿಷವಾಗಿ ಪರಿಣಾಮ ಹೊಂದದೆ ಇದರಲ್ಲಿಂದ ಅನೇಕ ರೀತಿಯಾದಂಥ ಶರೀರದಲ್ಲಿ ರೋಗಗಳನ್ನು ನಾವು ಕಾಣ್ತೀವಿ. ಇವುಗಳನ್ನು ಹತೋಟಿಯಲ್ಲಿಡಲು ಈ ತಾಮ್ರದಿಂದ ತಯಾರಾದಂಥ ಭಸ್ಮ ಅತ್ಯಂತ ಉಪಯೋಗಕಾರಿ ಅಂತೇಳಿ ತಿಳಿಸಲ್ಪಡ್ತೀನಿ. ಮತ್ತು ಇದೇ ರೀತಿಯಾಗಿ ಶರೀರದಲ್ಲಿ ಅನೇಕ ಕ್ರಿಮಿಗಳು ಮತ್ತು ಶರೀರದಲ್ಲಿ ಮೇಧೋರೋಗ, ಮೇಧಸ್ ಹೆಚ್ಚಾದಾಗ ಫ್ಯಾಟ್ ಡಿಪಾಸಿಷನ್ ಅಂಥ ಸಂದರ್ಭದಲ್ಲಿಯೂ ಕೂಡ ಇದು ಅತ್ಯಂತ ಉಪಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಮತ್ತು ಈ ಪಾಂಡು ಅಂದರೆ ಮನುಷ್ಯನ ಒಂದು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳದೆ ಹೋದರೆ ಅಶಕ್ತತನ ಅಂದರೆ ಅನಿಮಿಯಾ ಅಂತ ನಾವು ಕರಿತೀವಿ, ಆ ಅನಿಮಿಯಾದಲ್ಲಿಯೂ ಕೂಡ ಅತ್ಯಂತ ಈ ತಾಮ್ರ ಭಸ್ಮ ಸಹಕಾರಿ ಅಂತೇಳಿ ಹೇಳ್ತೀನಿ. ಮತ್ತು ಗೃಹಿಣಿ, ಒಂದು ವೇಳೆ ನಾವು ಸರಿಯಾಗಿ ಅಜೀರ್ಣವನ್ನು ನಾವು ಟ್ರೀಟ್ಮೆಂಟ್ ಕೊಡದೆ ಹೋದರೆ, ಔಷಧಿಯನ್ನು ಉಪಯೋಗಿಸದೇ ಹೋದರೆ ಇಂಥ ರೋಗಗಳು ಉಲ್ಬಣಗೊಂಡು ಗೃಹಿಣಿ ಅಂಥೇಳಿ ಅದು ಮಾರ್ಪಾಡಾಗುತ್ತದೆ. ಈ ಗೃಹಿಣಿ ರೋಗದಲ್ಲಿಯೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಈ ತಾಮ್ರ ಭಸ್ಮವನ್ನು ನಾವು ಉಪಯೋಗ ಮಾಡ್ತೀವಿ. ಅದಲ್ಲದೆ ಮುಖ್ಯವಾಗಿ ಮತ್ತೊಂದು ನಾವು ಈಗ ಲೋಹವನ್ನು ಹೇಳಬೇಕಾದ್ರೆ ಈಗ ಅದು ಐರನ್ ಅಂದರೆ ನಾವು ಲೋಹ ಅಂತ ಪರಿಗಣಿಸ್ತೀವಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ. ಇದು ಶರೀರದಲ್ಲಿ ಆಮಾಶಯದಲ್ಲಿ ಅಥವಾ ಈ ಒಂದು ಉದರದಲ್ಲಿ ಗುಲ್ಮ ಅಂದರೆ ಹೊಟ್ಟೆಗೆ ಉಬ್ಬರ ಬರೋದು, ಗ್ಯಾಸ್ ಆಗೋದು, ಇಂಥ ಸಂದರ್ಭದಲ್ಲಿ ಈ ಭಸ್ಮವನ್ನು ಅತ್ಯಂತ ಉಪಯುಕ್ತಕಾರಿಯಾಗಿ ನಾವು ಬಳಸ್ತೀವಿ. ಮತ್ತು ಕಾಮಲ, ಮನುಷ್ಯನಿಗೀಗ ಕಾಮಲದಲ್ಲಿ ಹೆಚ್ಚಾಗಿ ನಾವು ಆಯುರ್ವೇದ ಔಷಧಿಗಳನ್ನು ಅವಲಂಬನೆ ಮಾಡಿಕೊಂಡಿದ್ದೀವಿ. ಈ ಆಯುರ್ವೇದ ಔಷಧದಲ್ಲಿ ಅನೇಕ ರೀತಿಯಾದಂಥ ಈಗ ಔಷಧಗಳ ಲಭ್ಯವಿವೆ. ಈ ಔಷಧಗಳು ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಕಾಮಾಲೆ ರೋಗವನ್ನು ತಡೆಗಟ್ಟುವಲ್ಲಿ ಅತ್ಯಂತ ಸಹಾಯಕಾರಿ ಅಂಥೇಳಿ ನಾನು ಹೇಳ್ಬೋದು. ಮತ್ತು ಇನ್ನೊಂದು, ಈಗ ನಾವು ವಿಷ ಅಂದರೆ ಹೆವಿ ಮೆಟಲ್ಸ್ ಅಂತ ಕರಿತೀವಿ, ವಿಷ ಲೋಹಗಳು ಇವು ಸಾಮಾನ್ಯವಾಗಿ ಮೊದಲಿನ ರೂಪದಲ್ಲಿ ಅಂದರೆ ನಾವು ಈಗ ರಾ ಫಾರ್ಮ್ದಲ್ಲಿ ನೋಡಬೇಕಾದ್ರೆ ಅತ್ಯಂತ ವಿಷವಾಗಿ ಪರಿಣಾಮವನ್ನು ಬೀರ್ತವೆ. ಆದರೆ ಅವನೇ ಸಂಸ್ಕಾರ ಮಾಡಿದಾಗ ಅತ್ಯಂತ ಉಪಯುಕ್ತಕಾರಿಯಾದಂಥ ಮನುಷ್ಯನಿಗೆ ಸಹಕಾರಿಯಾಗುವಂಥ ಕೆಲವೊಂದು ಅಂಶವನ್ನು ನಾವು ಇದರಲ್ಲೂ ಕೂಡ ಕಾಣ್ತೀವಿ. ಇವುಗಳನ್ನು ನಾವು ಸರಿಯಾಗಿ ಸಂಸ್ಕಾರ ಮಾಡಿದರೆ ಇವು ಅಮೃತ ಸಮಾನವಾದಂಥ ಒಂದು ಉಪಯೋಗವನ್ನು ಶರೀರಕ್ಕೆ ಔಷಧಿ ರೂಪದಲ್ಲಿ ನಾವು ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ. ಇವುಗಳಿಂದ ಕೂಡ ಅನೇಕ ರೀತಿಯಾದಂಥ ರೋಗಗಳನ್ನು ನಾವು ಹತೋಟಿಗೆ ತರಬಹುದು. ಮತ್ತು ಇನ್ನೊಂದು ಮುಖ್ಯವಾದಂಥದ್ದು ಈಗ ಯಶದ ಅಂಥೇಳಿ ಜಸದ ಅಂದರೆ ಜಿಂಕ್ ಅಂಥೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ. ಈ ಯಶದವು ಕೂಡ ಅನೇಕ ನೇತ್ರಕ್ಕೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಉಪಯೋಗಿಸಲ್ಪಡ್ತದೆ. ಇದರಿಂದ ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ನೇತ್ರಕ್ಕೆ ಸಂಬಂಧಪಟ್ಟವು ವಿಶೇಷವಾಗಿ ತಡೆಗಟ್ಟಲು ಸಹಾಯಕಾರಿ ಅಂತ ನಾವು ಹೇಳ್ಬೋದು. ಮತ್ತು ಇದರ ಜೊತೆಗೆ ಈ ಡಯಾಬಿಟಿಸ್ ಅಂದರೆ ಮಧುಮೇಹ ಡಯಾಬಿಟಿಸ್ ಅದರಲ್ಲಿಯೂ ಕೂಡ ನಾವು ಈ ಒಂದು ಯಶದವನ್ನು ಜಿಂಕನ್ನು ಔಷಧಿ ರೂಪದಲ್ಲಿ ಸಂಸ್ಕಾರವನ್ನು ಮಾಡಿ ಭಸ್ಮವನ್ನು ತಯಾರಿಸಿ ಆ ಭಸ್ಮದಿಂದ ಅನೇಕ ರೋಗಗಳನ್ನು ನಾವು ಹತೋಟಿಗೆ ತರಬಹುದು. ಅದರ ಜೊತೆಗೆ ಇದನ್ನು ಈ ಭಸ್ಮವನ್ನು ಬೇರೆ ಬೇರೆ ಔಷಧಿಗಳ ಜೊತೆಗೆ ಕೂಡ ನಾವು ಮನುಷ್ಯನ ದೇಹದಲ್ಲಿ ಪರಿಣಾಮಕಾರಿಯಾಗಿ ಈ ಒಂದು ಮದುವೆಯನ್ನು ಹತೋಟಿಗೆ ತರಲಿಕ್ಕೆ ಅತ್ಯಂತ ಸಹಾಯಕಾರಿ ಅಂತ ನಾನು ಹೇಳ್ಬೋದು. ಮತ್ತು ಒಂದು ವೇಳೆ ಈ ಅಪಘಾತದ ಸಂದರ್ಭದಲ್ಲಿ ಅಥವಾ ವಿವಿಧ ರೀತಿಯ ಈ ರಕ್ತಕ್ಕೆ ಸಂಬಂಧಪಟ್ಟ
ರೋಗಗಳು ಮತ್ತು ಎಕ್ಸೆಸಿವ್ ಬ್ಲೀಡಿಂಗ್ ಅಂದರೆ ರಕ್ತ ಸೋರುವಿಕೆ, ಶರೀರದಲ್ಲಿ ಕೆಲವೊಂದು ರೋಗಗಳ ಒಂದು ಉಪದ್ರವ ಆಗಿ ರಕ್ತ ಒಂದು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಕೂಡ ನಾವು ಈ ಯಶದ ಭಸ್ಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗಿಸಿ ಹತೋಟಿಗೆ ತರಬಹುದು. ಮತ್ತು ಇದೇ ರೀತಿಯಾಗಿ ಈ ಋಣಗಳಲ್ಲಿ ಅಂದರೆ ಗಾಯಗಳಾದಾಗ ಇದು ಕೂಡ ಮತ್ತು ಚರ್ಮ ರೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಈ ಯಶದ ಭಸ್ಮದ ಉಪಯೋಗವನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಇಂಟರ್ನಲ್ಲೂ ಕೂಡ ನಾವು ಈ ಭಸ್ಮವನ್ನು ಕೊಟ್ಟು ವಿವಿಧ ಚರ್ಮ ವ್ಯಾಧಿಗಳನ್ನು ಮತ್ತು ಮಲಾಮಿನ ರೂಪದಲ್ಲಿ ಅದು ಬಾಹ್ಯವಾಗಿ ಲೇಪನ ಮಾಡಿ ಇದನ್ನು ನಾವು ಹತೋಟಿಗೆ ತರಬಹುದು ಅಂತ ಹೇಳ್ಬೋದು. ಅದೇ ರೀತಿ ವಾತರೋಗಗಳು ಅಂತಂದರೆ ಈಗ ಪ್ಯಾರಲೈಸಿಸ್, ಈಗ ಪಕ್ಷಾಘಾತ ಅಂತ ನಾವು ಕರಿತೀವಿ ಆಯುರ್ವೇದದಲ್ಲಿ, ಅಂದರೆ ಅಂಗಹೀನತೆ ಆಗೋದು, ಅಂದರೆ ಶರೀರದಲ್ಲಿ ವಾತ ವೃದ್ಧಿಯಾಗಿ ಆ ವಾತ ವೃದ್ಧಿಯಿಂದ ಅನೇಕ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಆಗ್ತವೆ, ಉಪದ್ರವಗಳಾಗ್ತವೆ. ಇಂಥ ಉಪದ್ರವಗಳಲ್ಲಿ ಕೂಡ ನಾವು ಈ ಯಶದ ಭಸ್ಮವನ್ನು ಔಷಧಿ ರೂಪದಲ್ಲಿ ಬಳಸಿ ಆ ರೋಗಗಳನ್ನು ನಾವು ಹತೋಟಿಗೆ ತರಲಿಕ್ಕೆ ನಾವು ಸಹಾಯಕಾರಿ ಆಗ್ತಾವೆ ಅಂತ ಹೇಳ್ಬೋದು. ಇದೇ ರೀತಿ ಇನ್ನೊಂದು ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವುದು ವಂಗ. ಇದು ಕೂಡ ಅತ್ಯಂತ ವಿಷಕಾರಿಯಾದಂಥ ಲೋಹ, ಆದರೆ ಈ ವಿಷಕಾರಿಯಾದಂಥ ಲೋಹಕ್ಕೆ ನಾವೇನು ಮಾಡ್ತೀವಿ, ಸಂಸ್ಕಾರವನ್ನು ಕೊಟ್ಟು ಭಸ್ಮ ರೂಪದಲ್ಲಿ ತಯಾರು ಮಾಡಿ ಈ ಭಸ್ಮ ರೂಪದಲ್ಲಿ ತಯಾರಿ ಮಾಡಿರತಕ್ಕಂಥ ಔಷಧವನ್ನು ವಿವಿಧ ಔಷಧಿಗಳ ಜೊತೆಗೆ ಅಲ್ಲದೆ ನಾವು ವಿವಿಧ ಅನುಪಾನಗಳನ್ನು ಉಪಯೋಗಿಸಿ, ಅನುಪಾನ ಅಂತಂದರೆ ಅದರ ಜೊತೆಗೆ ಬೇರೆ ಬೇರೆ ಔಷಧಿಗಳನ್ನು ನಾವು ಪ್ರಯೋಗ ಮಾಡಿ ವಿವಿಧ ರೀತಿಯ ರೋಗಗಳನ್ನು ನಾವು ಹತೋಟಿಗೆ ತರಲು, ಇದರಲ್ಲಿಯೂ ಕೂಡ ನಾವು ಮಧುಮೇಹನ ಹತೋಟಿಗೆ ತರಬಹುದು. ತ್ರಿವಂಗ ಭಸ್ಮ ಅಂಥೇಳಿ ಕೆಲವೊಂದಷ್ಟು ಆಯುರ್ವೇದ ವೈದ್ಯರು ಇದನ್ನು ವಿವಿಧ ರೋಗಗಳ ಹತೋಟಿಗೆ ಉಪಯೋಗಿಸ್ತಾರೆ. ಅಂಥದ್ರಲ್ಲಿ ಈಗ ನಾವು ಶುಕ್ರರೋಗ ಅಂತಂದರೆ ಈ ಮನುಷ್ಯನ ವೀರಾಣುಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದರಲ್ಲಿಂದ ಆ ಮನುಷ್ಯನಿಗೆ ಮಕ್ಕಳಾಗದೇ ಇರಬಹುದು. ಇಂಥ ಯಾವುದಾದ್ರೂ ವೀರಾಣುಗಳಲ್ಲಿ ತೊಂದರೆ ಕಂಡು ಬಂದರೆ ಆ ತೊಂದರೆಯನ್ನು ನಿವಾರಿಸುವುದಕ್ಕೋಸ್ಕರ ನಾವು ಈ ಔಷಧವನ್ನು ನಾವು ಬಳಸ್ತೀವಿ. ಇದೇ ರೀತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಈ ಬಿಳಿ ಮುಟ್ಟು ಅಂತ ಹೇಳ್ತಾರೆ. ಆ ಬಿಳಿ ಮುಟ್ಟು ಒಂದು ವಿವಿಧ ರೀತಿಯ ಉಪದ್ರವಗಳಿಂದ ಅಥವಾ ಅವು ಒಂದು ಯೋನಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ವ್ಯಾಧಿಗಳಲ್ಲಿ ಅದು ಕಂಡು ಬರ್ತದೆ. ಅಂಥ ಸಂದರ್ಭದಲ್ಲಿ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸಿ ಅದು ಬಿಳಿ ಮುಟ್ಟನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತು ಇದಲ್ಲದೆ ಶರೀರದಲ್ಲಿ ಅನೇಕ ರೀತಿಯಾದಂಥ ಖನಿಜಾಂಶಗಳನ್ನು ನಾವು ಬಳಸ್ತೀವಿ. ಅದು ಔಷಧಿ ರೂಪದಲ್ಲಿ ಈಗ ಪ್ರಾಣಿಜ ದ್ರವ್ಯಗಳು ಅಂತಂದರೆ ಈಗ ಶಂಖ, ಆನಂತರ ಈ ಕಪರ್ದಿ ಅಂದರೆ ಕವಡಿ, ಮತ್ತು ಇದೇ ರೀತಿಯಾಗಿ ಬೇರೆ ಬೇರೆಯಾದಂಥ ಪ್ರಾಣಿಜ ದ್ರವ್ಯಗಳನ್ನು ನಾವು ಔಷಧಿ ರೂಪದಲ್ಲಿ ಮಾರ್ಪಾಟು ಮಾಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಿರ್ತದೆ ಅಂತ ಹೇಳ್ತಾರೆ, ಆ ಕ್ಯಾಲ್ಸಿಯಮ್ಮು ಮತ್ತು ಈಗ ಅನೇಕ ಸಂದರ್ಭದಲ್ಲಿ ಶರೀರದಲ್ಲಿ ಅಶಕ್ತತನ ಕಂಡುಬರುವುದು, ಮೂಳೆಗಳಲ್ಲಿ ಒಂದು ತೊಂದರೆ ಕಂಡುಬರುವುದು, ಸಂದುಗಳಲ್ಲಿ ತೊಂದರೆ ಕಂಡುಬರ್ಬೋದು, ಈ ಎಲ್ಲ ಒಂದು ವಿಷಯಗಳಲ್ಲಿ ಅಥವಾ ರೋಗಗಳಲ್ಲಿ ನಾವು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಕ್ಯಾಲ್ಸಿಯಂ ಒಂದು ಖನಿಜಾಂಶವಿರುವ ಒಂದು ಔಷಧವನ್ನು ನಾವು ತಯಾರು ಮಾಡ್ತೀವಿ. ಅದರ ಜೊತೆಗೆ ನಾವು ಅವಾಗ ತಯಾರು ಮಾಡಿದಂಥ ಔಷಧಗಳಿಂದ ವಿವಿಧ ರೋಗಗಳ ಹತೋಟಿಗೆ ಕೂಡ ಅತ್ಯಂತ ಸಹಾಯಕಾರಿ ಅಂತ ಹೇಳ್ಬೋದು. ಅದಲ್ಲದೆ ಮತ್ತೆ ಈಗ ಪೊಟ್ಯಾಸಿಯಂ ಇರ್ಬೋದು, ಕ್ಲೋರಿನ್ ಇರ್ಬೋದು, ಇವೆಲ್ಲ ರೋಗಗಳನ್ನು ಈ ಡಿಹೈಡ್ರೇಷನ್ ಅಂತ ಹೇಳ್ತಾರೆ. ಡಿಹೈಡ್ರೇಷನ್ ಅಂತಂದರೆ ಶರೀರದೊಳಗೆ ಈ ಪೋಷಕಾಂಶಗಳು ಅಂದರೆ ಒಂದು ಶರೀರವನ್ನು ಪ್ರಾಪರ್ ಆಗಿ ಹೈಡ್ರೇಷನ್ ಮಾಡಬೇಕಾದ್ರೆ ಅಲ್ಲಿ ಇವುಗಳ ಅತ್ಯಂತ ಉಪಯೋಗ ಅಂದರೆ ಕ್ಲೋರಿನ್ ಇರ್ಬೋದು, ಮ್ಯಾಗ್ನೀಸಿಯಂ ಇರ್ಬೋದು ಅಥವಾ ಪೊಟ್ಯಾಸಿಯಂ ಇರ್ಬೋದು, ಈ ಖನಿಜಾಂಶಗಳ ಕೊರತೆಯಿಂದ ಶರೀರದಲ್ಲಿ ಅನೇಕ ರೀತಿಯಾದಂಥ ರೋಗಗಳನ್ನು ನಾವು ಕಾಣ್ತೀವಿ. ಈ ಎಲ್ಲ ರೋಗಗಳನ್ನು ಈ ಎಲ್ಲ ಖನಿಜಾಂಶಗಳನ್ನು ಉಪಯೋಗಿಸಿ, ಅಲ್ಲದೆ ಇನ್ನೂ ಅನೇಕ ಖನಿಜಾಂಶಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ನಾನು ಈ ಲೋಹಗಳ ಬಳಕೆಯನ್ನು ಆರೋಗ್ಯದಲ್ಲಿ ಆರೋಗ್ಯವಂತ ಮನುಷ್ಯನ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಈ ಮನುಷ್ಯನಿಗೆ ಬರ್ತಕ್ಕಂಥ ವಿವಿಧ ರೋಗಗಳನ್ನು ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಈ ಲೋಹಗಳಿಂದ ನಾವು ಹತೋಟಿಗೆ ತರಬಹುದು ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: केली कैंसर हॉस्पिटल नेहरू नगर बेळगाव.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
1: तुमच्या आरोग्यासाठी नवीन आशेचा किरण केली कैंसर हॉस्पिटल.
2: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
1: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
2: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
1: फोन नंबर 0831255500 आणि 2473777.
2: मोबाईल नंबर 6360712326 किंवा टोल फ्री नंबर 1099.
1: आजच भेट द्या केली कॅन्सर हॉस्पिटल बेळगाव येथे.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಖಿನ್ನತೆಯನ್ನ ಹೋಗಲಾಡಿಸುವಲ್ಲಿ ಯೋಗದ ಪಾತ್ರವೇನು ಎಂಬ ವಿಷಯವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ನ ಯೋಗ ಗುರುಗಳಾದಂತಹ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಸರ್, ಇವಾಗ ನಮಗೆ ಯಾವುದೇ ಒಂದು ಕೆಲಸ ಮಾಡಲು ಮನಸ್ಸು ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಿದ್ರೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಸಹಕಾರಿಯಾಗಿದೆ ಅಂತ ತಾವು ಹೇಳ್ತೀರಾ?
1: ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಿ. ಮನಸ್ಸು ಹೇಗಿರುತ್ತೆ ಆ ರೀತಿ ನಾವು ಮಾರ್ಗವನ್ನು ಹುಡುಕಬೇಕಾಗತ್ತೆ. ನಾವು ಅಂತಿರ್ತೀವಿ, ನಂಗೆ ಹೋಗ್ಬೇಕಂತ ಇದೆ ಯಾಕೋ ಮನಸ್ಸಾಗ್ತಾ ಇಲ್ಲ, ಮಾಡ್ಬೇಕಂತ ಇದೀವಿ ಮನಸ್ಸಾಗ್ತಾ ಇಲ್ಲ, ಏನಿದು ಮನಸ್ಸು ಅಂತ ವಿಚಾರ ಕೇಳಿದಾಗ ಮನುಷ್ಯನಿಗೆ ಮನಸ್ಸಿದ್ರೆ ಮಾರ್ಗ ಅಂತಂದ್ರೆ ನಮ್ಮ ಮನಸ್ಸು ಬಂದ್ರೇ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ. ಇವತ್ತು ಯಾವುದೇ ಒಂದು ಕೆಲಸ ಮಾಡಿ, ಯಾವುದೇ ಒಂದು ಕೆಲಸ ಮಾಡಿ, ಅಲ್ಲಿ ನಿಮಗೆ ಮನಸ್ಸಿದ್ರೆ ಮಾತ್ರ ನೀವು ಖುಷಿಯಿಂದ ಕೆಲಸ ಮಾಡ್ತೀರಿ. ಅಲ್ಲಿ ನಿಮ್ಗೆ ಮನಸ್ಸಿಲ್ಲ ಅಂದ್ರೆ ನೀವು ಖುಷಿಯಿಂದ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಆಮೇಲೆ ಯಾವಾಗ ಮನಸ್ಸಿಲ್ಲದ ಕೆಲಸ ಮಾಡ್ತೀರಿ ಅವಾಗ ಏನಾಗುತ್ತೆ, ಖಿನ್ನತೆಗೆ ಹೋಗ್ತೀರಿ. ಅದನ್ನೇ ಜಾಸ್ತಿ ಒತ್ತಡ, ನಿಮ್ಮ ಬಾಸ್ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಅವ್ರು ಹೇಳಿದ್ರೆ ಆಗೋದಿಲ್ಲ, ಇವ್ರು ಹೇಳಿದ್ರೆ ಆಗೋದಿಲ್ಲ, ಅಂದರೆ ಖಿನ್ನತೆಗೆ ಒಳಗಾಗ್ತೀರಿ. ಯಾವಾಗ ನೀವು ಖಿನ್ನತೆಗೆ ಒಳಗಾಗ್ತೀರಿ ಒಂದಿಷ್ಟು ದುಶ್ಚಟಗಳಿಗೆ ಕೂಡ ಬಲಿ ಆಗ್ತಾ ಹೋಗ್ತಾನೆ ಮನುಷ್ಯ. ಬ್ಯಾಡ್ ಹ್ಯಾಬಿಟ್ಸಿಗೆ ಹೋಗ್ತಾನೆ, ಆಮೇಲೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಅವ್ನು ಹೆಂಗೆ ಬೇಕಂಗೆ ಉಳಿತಾನೆ, ಏನು ಬೇಕಾ ತಿಂತಾನೆ, ಅವಾಗ ಅವನದೇ ಒಂದು ಲೋಕವನ್ನು ಕಟ್ಕೊಂಡ್ಬಿಡ್ತಾನೆ, ಖಿನ್ನತೆಗೆ ಒಳಗಾಗ್ತಾನೆ. ಯಾವಾಗ ಅವನು ಜನರ ಜೊತೆ ಬೆರೀಬೇಕಲ್ಲ, ಅವನ ಜೊತೆ ಅದಕ್ಕೆ ಸಂಬಂಧಪಟ್ಟಂಥ ಜನ ಇದ್ರೆ ಮಾತ್ರ ಖುಷಿಯಾಗಿರ್ತಾನೆ. ಈಗ ಒಬ್ಬರಿಗೆ ಡ್ಯಾನ್ಸ್ ಮಾಡೋದು ಖುಷಿ ಕೊಡುತ್ತೆ ಅಂತ ತಿಳ್ಕೊಳ್ಳಿ. ಆ ಡ್ಯಾನ್ಸರ್ಗೆ ಇನ್ನೊಬ್ಬ ಡ್ಯಾನ್ಸರ್ ಸಿಕ್ಕ ಅಂತಂದ್ರೆ ಖುಷಿ ಸಿಗುತ್ತೆ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ಅವ್ರು ಒಂದಕ್ಕೊಂದು ಶೇರ್ ಮಾಡ್ಕೋತಾರೆ, ಅವ್ರವ್ರ ಜನ ಅವ್ರು ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಅದು ಡಿಫಿಕಲ್ಟ್ ಫೀಲ್ಡ್ ಇತ್ತಂದ್ರೆ, ಬೇರೆ ತರ ಇತ್ತಂತಂದ್ರೆ ಆಟೋಮೆಟಿಕ್ಲಿ ಜನ ಏನಾಗುತ್ತೆ, ಅದು ಸೆಟ್ ಆಗೋದಿಲ್ಲ, ಅವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಮಗೆ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನೇ ಮಾಡಿದ್ರೆ ಆರಾಮಾಗಿರ್ತಾನೆ ಮನುಷ್ಯ, ಇಲ್ಲಾಂದ್ರೆ ಸ್ವಲ್ಪ ಖಿನ್ನತೆಗೆ ಹೋಗೋದ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಸರ್, ಇವತ್ತಿನ ನಮ್ಮ ವಿಷಯ ಅಂದ್ರೆ ಮಾನಸಿಕ ಖಿನ್ನತೆಗೆ ಯೋಗ ಅನ್ನುವಂಥದ್ದು ಯಾವ ರೀತಿ ಉಪಯೋಗಕಾರಿಯಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಸರ್, ಈಗ ಮಾನಸಿಕ ಖಿನ್ನತೆಗೆ ಏನೇನು ಕಾರಣಗಳಿವೆ ಅಂತ ತಾವು ಹೇಳ್ತೀರಾ?
1: ಕಾರಣಗಳು ಅಂತ ಕೇಳಿದ್ರೆ 10 ಹಲವು ಕಾರಣಗಳಿರುತ್ತೆ. ಆದರೆ ಯೋಗದಿಂದ ಯಾವ ರೀತಿ ಮಹತ್ವ ಸಿಗುತ್ತೆ ಅಂತ ನೀವು ಕೇಳಿದಾಗ, ಯಾವುದೇ ಒಂದು ಕೆಲಸವನ್ನು ನಾವು ಮನಸ್ಸು ಇಟ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ವಿ ಅಂತಂದರೆ ಆಗಲಾರದ ಕೆಲಸ ಕೂಡ ಆಗುತ್ತೆ. ಇವತ್ತು ನೀವು ಮನೆಯಿಂದ ಹೊರಗೆ ಹೋಗ್ಬೇಕಂತಂದರೆ ಆಗತ್ತೆ ಅನ್ನೋ ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ಹೋದರೆ ಅದು 100% ನೀವು ಟ್ರೈ ಮಾಡಿದಾಗ ಅಟ್ಲೀಸ್ಟ್ ಒಂದು ಹಂತಕ್ಕಾದರೂ ಬರುತ್ತೆ. ಆ ಹಂತ ಸಿಗಬೇಕಂದ್ರೆ ಯೋಗದಿಂದ ಸಿಗುತ್ತೆ, ಆ ಮಾರ್ಗ ಸಿಗಬೇಕಂದ್ರೆ ಯೋಗದಿಂದ ಸಿಗುತ್ತೆ, ಆ ಪಾಸಿಟಿವ್ ಥಾಟಿಂದ ಸಿಗುತ್ತೆ. ಹಾಗಾಗಿ ನೀವೇನು ಪ್ರಶ್ನೆ ಕೇಳಿದ್ರಿ?
0: ಮಾನಸಿಕ ಖಿನ್ನತೆಗಳಿಗೆ ಏನೇನು ಕಾರಣ, ಯಾವ ಯಾವ ರೀತಿಯಿಂದ ನಮಗೆ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ,
1: ಕಾರಣಗಳು ಖಿನ್ನತೆಗೆ ಬರ್ತಾ ಹೋಗುತ್ತೆ, ಇಷ್ಟೇ ತಿಳ್ಕೊಳ್ಳಿ. ನಾವು ತಿನ್ನುವಂಥ ಆಹಾರದಲ್ಲಿ, ನಡೆಯುವಂಥ ಮಾರ್ಗದಲ್ಲಿ, ಮಾಡುವಂಥ ಕೆಲಸದಲ್ಲಿ ಖುಷಿ ಕೊಡಬೇಕು. ಯಾವುದೇ ಒಂದನ್ನು ಖುಷಿ ಕೊಡಬೇಕು. ಯಾವುದು ಖುಷಿ ಕೊಡಂಗಿಲ್ಲಲ್ಲ, ಆ ಮನುಷ್ಯ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒತ್ತಡ ಜಾಸ್ತಿ ಆದಾಗ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಮನುಷ್ಯ ಹೆಂಗಿರ್ಬೇಕಂದ್ರೆ, ಈಗ ನೋಡಿ, ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ MLA ಇರ್ಬೋದು, ಅವ್ರು ಏನೇ ಇರ್ಬೋದು, ಜನರು ಯಾವ ರೀತಿ ಸಮಸ್ಯೆ ತಗೊಂಬಂದ್ರು ಅದಕ್ಕೆ ಸ್ಪಂದನೆ ಕೊಡೋಂಗಿರ್ಬೇಕು. ಏನಂಗಿದ್ ಬರೋದಿಲ್ಲ, ಅದು ಬರೋದಿಲ್ಲ ಅಂತ ಅವರೇ ಟೆನ್ಷನ್ ತಗೊಂತ ಕುಂತಂದ್ರೆ ಕೆಲಸ ಆಗೋದಿಲ್ಲ, ಹೌದಾ? ಈ ಸ್ಟ್ರೆಸ್ ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಮನುಷ್ಯ ಖಿನ್ನತೆಗೆ ಹೋಗೋದನ್ನ ತಡೆಗಟ್ಟುವಂತ ಶಕ್ತಿ ಯೋಗದಲ್ಲಿ ಇರುತ್ತೆ. ಹಾಗಾಗಿ ಮನುಷ್ಯ ಬೆಳಗ್ಗೆ ಬೇಗ ಏಳೋದನ್ನ ಕಲಿಬೇಕು. ಒಂದು, ಒಳ್ಳೆ ಆಹಾರವನ್ನ ಸೇವನೆ ಮಾಡೋದನ್ನ ಕಲಿಬೇಕು. ದುಶ್ಚಟಗಳನ್ನ ದೂರ ಮಾಡ್ಕೋಬೇಕು. ಮಾಡುವಂತ ಕೆಲಸದಲ್ಲಿ ಗಮನ ಸರಿಯಾಗಿ ಇಡೋದನ್ನ ಕಲಿಬೇಕು. ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಆ ಗಮನ ಎಂಥ ಕೆಲಸ ಕೊಟ್ಟರು ಮಾಡುವಂತ ಶಕ್ತಿ ಮನುಷ್ಯನಲ್ಲಿದೆ. ಆದರೆ ಮನಸ್ಸು ಅದನ್ನು ಸರಿಯಾಗಿ ರೀತಿ ಕೊಡಬೇಕು, ಮನಸ್ಸನ್ನ ಲೀಟ್ ಮಾಡಬೇಕು ಕೆಲಸ. ಮನಸ್ಸಿಲ್ಲದೆ ಮನಸ್ಸಿಲ್ಲದೆ ಮಾಡಿದರೆ ಯಾವ ಕೆಲಸನೂ ಕೂಡ ಸಕ್ಸಸ್ ಆಗೋದಿಲ್ಲ. ಆ ಮನಸ್ಸು ಹೇಗಿಡಬೇಕು, ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ಸ್ಟ್ರೆಸ್ಸನ್ನು ಯಾವ ರೀತಿ ದೂರ ಮಾಡ್ಕೋಬೇಕು, ಇದಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು, ಯಾವ ಆಸನ ಮಾಡ್ಕೋಬೇಕು, ಇದೆಲ್ಲ ಕೂಡ ಯೋಗದಲ್ಲಿ ಒಂದು ಶಕ್ತಿ ಇದೆ. ಆದರೆ ನಿಮ್ಮ ನಿಮ್ಮ ವೃತ್ತಿ ತಕ್ಕ ಹಾಗೆ ಯೋಗವನ್ನು ಮಾಡಿದರೆ, ನಿಮ್ಮ ಕೆಲಸ ತಕ್ಕ ಹಾಗೆ ಪ್ರಾಣಾಯಾಮಗಳನ್ನ ಮಾಡಿದರೆ, ನಿಮ್ಮ ಆಗಲಾರದ ಕೆಲಸಗಳನ್ನು ಕೂಡ ಮಾಡುವಂಥ ಶಕ್ತಿ ಯೋಗದಲ್ಲಿರುತ್ತೆ. ಆವಾಗ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ.
0: ಸರ್, ಇವಾಗ ನಾವು ಈ ಯೋಗ ಅನ್ನುವಂಥದ್ದು ದೇಹದಿಂದ ಮಾಡ್ತೀವಿ, ಈಗ ದೇಹದ ಅಂಗಾಂಗಗಳನ್ನು ಬಳಸಿ ನಾವು ಮಾಡ್ತೀವಿ. ಇದು ಈಗ ನಾವು ದೇಹಕ್ಕೆ ಮಾಡಿರೋದ್ರಿಂದ ನಮಗೆ ದೇಹಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಗೊತ್ತು. ಇದು ಮನಸ್ಸಿಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ತಾವು ಹೇಳ್ತೀರಾ?
1: ಮನಸ್ಸಿಗೆ ಯಾವ ರೀತಿ ಬೀರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಿ. ಓಕೆ, ನಾವು ಯೋಗ ಮಾಡೋದು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ದೈಹಿಕ ಮಾಡಿದರೆ ನೀವು ಎಕ್ಸಸೈಸ್ ಆಗುತ್ತೆ. ಯೋಗ ಮಾಡಬೇಕಾದ್ರೆ ಬ್ರೀದಿಂಗ್ ಟೆಕ್ನಿಕ್ ಇರುತ್ತೆ, ಉಸಿರಾಟದ ಟೆಕ್ನಿಕ್ ಇರುತ್ತೆ. ಉಸಿರಾಟ ಪ್ರಾಣಶಕ್ತಿ ಅಂತಂದಾಗ ಶರೀರ ತಲೆಯಿಂದ ಕಾಲು ಬೆರಳವರೆಗೂ ನಿಮಗೆ ಒಂದು ಶಕ್ತಿ ಕೊಡ್ತಾ ಇರುತ್ತೆ. ಯೋಗದ ಮುಖಾಂತರ ಮಾಡೋದಂದ್ರೆ ನಿಮ್ಮ ಪ್ರಾಣಶಕ್ತಿಗೆ ಸಿಗುತ್ತೆ. ಪ್ರಾಣಶಕ್ತಿ ಸಿಕ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢ ಮಾಡುತ್ತೆ. ಯೋಗ ಮಾನಸಿಕವಾಗಿ ಸದೃಢ ಮಾಡುತ್ತೆ, ಪಾಸಿಟಿವ್ ಥಾಟ್ಸ್ ಕ್ರಿಯೇಷನ್ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಬರಬೇಕಂದ್ರೆ ಯೋಗ ಮಾಡ್ಕೋಬೇಕಾಗತ್ತೆ. ಅವಾಗ ಉಸಿರಾಟದ ಕ್ರಿಯೆ ಇರುತ್ತೆ ಯೋಗದಲ್ಲಿ. ಎಕ್ಸಸೈಸ್ ಮಾಡ್ಬೇಕಾದ್ರೆ ಉಸಿರಾಟ ಕ್ರಿಯೆ ಇರೋದಿಲ್ಲ. ಹೆಂಗ್ ಬೇಕಂಗ್ ಮಾಡ್ತಿರ್ತಾರೆ, ಜಾಗ್ ಮಾಡ್ತಾರೆ, ಜಂಪ್ ಮಾಡ್ತಿರ್ತಾರೆ, ಅದು ನಾರ್ಮಲ್ ಮಾಡೇ ಮಾಡ್ತಿರ್ತಾರೆ, ಅದು ಫಿಸಿಕಲ್, ಬರೀ ಫಿಸಿಕಲ್ಗೆ ಅಷ್ಟೇ ಅದು. ಆದರೆ ಯೋಗ ಶಾರೀರಿಕ ಮಾನಸಿಕ ಎರಡಕ್ಕೂ ಕೂಡ ಕೊಡುತ್ತೆ. ಯಾಕಂದ್ರೆ ಒಂದು ಎಕ್ಸಾಂಪಲ್, ಒಂದು ಆಸನ ಮಾಡ್ತಾ ಇರ್ತೀವಿ, ಉಸಿರು ತೋತಾ ಮಾಡಬೇಕು, ಉಸಿರು ಬಿಡ್ತಾ ಹೋಗ್ಬೇಕು ಅಂತ ಹಿಂಗೆ ನಾವು ಕ್ರಮ ಹೇಳ್ತಾ ಇರ್ತೀವಿ. ಆ ಕ್ರಮಬದ್ಧವಾಗಿ ಮಾಡಿದಾಗ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ

0: ಅಂತಂದ್ರೆ ನಾವು ನಮ್ಮನ್ನ ನಾವು ಹತೋಟಿಲಿ ಇಟ್ಕೋಬೇಕಂದ್ರೆ ಸಮಾಜದಲ್ಲಿ ನಾವು ಯಾರ ಜೊತೆ ಹೇಗೆ ಮಾತಾಡಬೇಕು, ಹೆಂಗಿರಬೇಕು, ನೀವು ಒಂದು ಆಫೀಸಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಆ ಮ್ಯಾನೇಜ್ನ ಸ್ಟ್ರೆಸ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ಸಿಟ್ಟು ಬರೋಂಗೆ ಮಾತಾಡಿದ್ರು ಕೂಡ ನಾವು ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಶಕ್ತಿ ಯೋಗದಲ್ಲಿರುತ್ತೆ.
1: ಸರ್, ಇವಾಗ ನಾವು ಮಾತಾಡ್ತಾ ಇರುವಂತಹ ವಿಷಯನೇ ಆ ರೀತಿ ಇದೆ, ಅಂದ್ರೆ ಮಾನಸಿಕ ಖಿನ್ನತೆಯಲ್ಲಿ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆಲ್ರೆಡಿ ನಾವು ಇವಾಗ ಮಾನಸಿಕ ಖಿನ್ನತೆಯಲ್ಲಿರ್ತೀವಿ, ಅಂತಹ ಟೈಮ್ನಲ್ಲಿ ನಾವು ಯೋಗ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಯಾವ ರೀತಿ ಏಕಾಗ್ರತೆಗೆ ತಂದ್ಕೊಳ್ಬೇಕು ಅಂತ ತಾವ್ ಹೇಳ್ತೀರಾ?
0: ಮ್ಯೂಸಿಕ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಫಸ್ಟ್ ಮ್ಯೂಸಿಕ್, ಮ್ಯೂಸಿಕ್ ಅಂತ ನೋಡಿ, ಒಬ್ಬ ಮನುಷ್ಯನಿಗೆ ತುಂಬಾ ಸ್ಟ್ರೆಸ್ ಆದಾಗ ಒಂದು ನಿಸರ್ಗದತ್ತವಾದ ಜಾಗದಲ್ಲಿ ಹೋಗಿ ಕುಣಿಸ್ಬಿಟ್ಟಿವಿ ಅಂದ್ರೆ ಅವನೊಂದು ಪ್ರಶಾಂತತೆಯಿಂದ ಬದಲಾವಣೆ ಆಗ್ತಾ ಬರುತ್ತೆ. ಏನು ಮಾಡುವ ಅವಶ್ಯಕತೆ ಇಲ್ಲ. ಡೀಪ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್, ದೀರ್ಘ ಉಸಿರನ್ನ ತಗೊಳ್ಳೋದು, ದೀರ್ಘ ಉಸಿರನ್ನ ಬಿಡೋದು, ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಶರೀರದಲ್ಲಿ ಒಂದು ಬದಲಾವಣೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವ್ರಿಗೆ ಯಾರಿಗೂ ಬುದ್ಧಿ ಹೇಳಕ್ಕೆ ಅವಶ್ಯಕ ಹೇಳಬಾರ್ದು, ಬುದ್ಧಿನೇ ಹೇಳಬಾರ್ದು. ಅವ್ರನ್ನೇನು ಮಾಡ್ಕೋಬೇಕಂದ್ರೆ ಪ್ಲೇಸ್ ಚೇಂಜ್ ಮಾಡಬೇಕು, ಪ್ಲೇಸ್ ಚೇಂಜ್ ಮಾಡಬೇಕು. ಒಂದು ನಿಸರ್ಗದತ್ತವಾದ ಸ್ಥಳದಲ್ಲಿ ಕರ್ಕೊಂಡು ಹೋಗಬೇಕು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಮ್ಯೂಸಿಕರ್ ಹಚ್ಚಬೇಕು. ಅಕಸ್ಮಾತ್ ಬರಲ್ಲ ಅಂತ ಹಠ ಮಾಡ್ತಾ ಇದ್ರೆ ಒಂದು ಫ್ಲೂಟ್ ಮ್ಯೂಸಿಕ್ ಇರ್ಬೋದು, ಒಂದು ಸೈಲೆಂಟ್ ಮ್ಯೂಸಿಕ್ ಇರ್ಬೋದು, ಒಂದು ಮಂತ್ರಗಳು ಬರುತ್ತೆ ಆ ಮಂತ್ರದ ಮ್ಯೂಸಿಕ್ ಇರ್ಬೋದು, ಇವೊಂದು ಅವ್ರಿಗೆ ಕಿವಿಯಲ್ಲಿ ಆ ಶಬ್ದ ಬರಾಕತ್ರೆ ಆಟೋಮೆಟಿಕ್ಲಿ ಅಲ್ಲಿರುವಂಥ ನಮ್ಮ ನರಗಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಅವಾಗ ಬದಲಾವಣೆ ತಮ್ಮಷ್ಟು ತಾವೇ ಆಗ್ತದೆ. ಅಂಥವ್ರಿಗೆ ನೀವು ಎಷ್ಟು ಒತ್ತಡ ಮಾಡಿ ನೀವು ಹೇಳ್ತೀವಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಡಾಕ್ಟರ್ ಹೇಳಿದ್ದಾರೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ನೀವು ಸ್ಟ್ರೆಸ್ ಇದ್ದಾರೆ, ಮತ್ತಷ್ಟು ಸ್ಟ್ರೆಸ್ ಮಾಡಿದಂಗೆ ಆಗುತ್ತೆ. ಅವ್ರಿಗೆ ಹೆಂಗೆ ಮಾಡ್ಬೇಕು, ಅವ್ರ ಮಾರ್ಗಕ್ಕೆ ನೀವು ಹೋಗ್ಬೇಕು. ಆದರೆ ಹೆಂಗೆ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಯಾರು ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ, ಯಾರು ಏನು ಮಾಡ್ತಿರ್ತಾರಲ್ಲ, ಅವರು ಕೂಡ ಮೊದಲು ಮೆಡಿಟೇಷನ್ ಮಾಡೋದು ಕಲಿಬೇಕು. ಪೇಷಂಟ್ ಮ್ಯಾನೇಜ್ ಮಾಡೋದು ಅಷ್ಟು ಸರಳ ಕೆಲಸ ಇರೋದಿಲ್ಲ. ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಯುವ ಪೀಳಿಗೆ ಸ್ಟ್ರೆಸ್ಸಿಗೆ ಭಾಳ ಒತ್ತಡ ಆಗ್ತಾ ಇದೆ. ಸ್ಮೋಕಿಂಗ್ ಆಗಲಿ, ಡ್ರಿಂಕ್ಸ್ ಆಗಲಿ, ಇವೆಲ್ಲ ಭಾಳ ಜಾಸ್ತಿ ಆಗ್ತಾ ಇದೆ. ಒತ್ತಡಕ್ಕೆ ಬಿದ್ದನೇ ಇವನ್ನೆಲ್ಲ ಮಾಡ್ತಿರ್ತಾರೆ ಜಾಸ್ತಿ ಜನ. ಒಂದಿಷ್ಟು ಜನ ಫ್ಯಾಷನ್ ಮಾಡ್ತಿರ್ತಾರೆ, ಒಂದಿಷ್ಟು ಜನ ಒತ್ತಡಕ್ಕಾಗಿ ಮಾಡ್ತಿರ್ತಾರೆ. ಎಷ್ಟು ಜನ ಡಾಕ್ಟರ್ಸ್ ನೋಡಿದ್ದೀವಿ, ಎಷ್ಟು ಜನ ಇಂಜಿನಿಯರ್ಸ್ ನೋಡಿದ್ದೀವಿ, ಅವ್ರೇನು ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಜಾಸ್ತಿ ಜಾಸ್ತಿ ಸ್ಮೋಕ್ ಮಾಡ್ತಿರ್ತಾರೆ, ಡ್ರಿಂಕ್ಸ್ ಮಾಡ್ತಿರ್ತಾರೆ. ಇವೆಲ್ಲವನ್ನು ಅದರಿಂದ ಸ್ಟ್ರೆಸ್ ಕಡಿಮೆ ಆಗೋದಿಲ್ಲ, ಅವ್ರಿಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದಷ್ಟೇ. ಅದರಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಮನುಷ್ಯ. ಅದಕ್ಕೆ ಬಹಳ ಒಳ್ಳೆ ಮೆಥಡ್ ಅಂತಂದ್ರೆ ಡೀಪ್ ಮೆಡಿಟೇಷನ್, ಸರಿಯಾದ ಪ್ರಾಣಾಯಾಮ, ಸರಿಯಾದ ಆಹಾರ ಶೈಲಿ, ನ್ಯೂಟ್ರಿಷನ್ ಫುಡ್, ಇವನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಬದಲಾವಣೆ ಆಗ್ತಾರೆ.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ್. ಸರ್, ಇವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಜೀವನ ಶೈಲಿಯಿಂದ ಏನಾಗ್ತಾ ಇದೆ ಅಂದ್ರೆ ಹೆಣ್ಮಕ್ಳ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಏನಾಗುತ್ತೆ ಅಂದ್ರೆ ಅವರು ಎಲ್ಲ ಕಡೆ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಕಡೆ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇರೋದ್ರಿಂದ ಅವರು ಮಾನಸಿಕ ಒತ್ತಡಕ್ಕೆ ಬಹುಬೇಗ ಒಳಗಾಗ್ತಾ ಇದ್ದಾರೆ. ಅಂತವರಿಗೆ ಈ ಯೋಗದಿಂದ ಯಾವ ರೀತಿ ಸಹಕಾರಿ ಆಗುತ್ತೆ ಈ ಒಂದು ಯೋಗ ಅನ್ನುವಂಥದ್ದು?
0: ಒಂದು, ನೀವು ಮಹಿಳೆಯರಿಗೆ ಅಂತ ಕೇಳಿದ್ರಿ, ಸ್ಟ್ರೆಸ್ ಅಂಡ್ ವುಮೆನ್ ಬಹಳ ಕ್ಲೋಸ್ ರಿಲೇಷನ್ ಇದೆ. ಇದಕ್ಕೆ ಮಹಿಳೆಗೆ ಸಮಾಧಾನ ಅನ್ನೋದೇನೆ ಇಲ್ಲ. ಫಸ್ಟ್, ನೀವು ಒಬ್ಬ ಅತೀ ಕಡು ಬಡವರಿಂದ ಹಿಡಿದು ಅತಿಯಾದ ಶ್ರೀಮಂತರು ಯಾರಿದಾರಲ್ಲ, ಅಲ್ಲಿವರೆಗೂ ಹೋದ್ರು ಕೂಡ ಪ್ರತಿಯೊಬ್ಬ ಮಹಿಳೆಯಲ್ಲೂ ಕೂಡ 90% ಮಹಿಳೆಯರು ಸ್ಟ್ರೆಸ್ ಅಲ್ಲೇನೆ ಇದ್ದಾರೆ. ಅವ್ರಿಗೆ ಸಮಾಧಾನ ಇಲ್ಲ. ತುಂಬಾ ರಿಚ್ ಇರೋರ್ಗು ಸಮಾಧಾನ ಇಲ್ಲ, ತುಂಬಾ ಪುವರ್ ಇದ್ದವ್ರಿಗೂ ಸಮಾಧಾನ ಇಲ್ಲ, ಮಿಡಲ್ ಕ್ಲಾಸ್ ಅಲ್ಲಿ ಇದ್ದವ್ರಿಗೂ ಸಮಾಧಾನ ಇಲ್ಲ. ಅವ್ರಿಗೆ ಏನು ತಗೊಂಡ್ರು ಸಮಾಧಾನ ಆಗೋದಿಲ್ಲ. ಇದು ನಿಜನಾ ಸುಳ್ಳ?
1: ನಿಜ.
0: ಯಾಕೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಸಮಾಧಾನ ಇದ್ರೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ನಾವು ಇವತ್ತೆಷ್ಟು ಸಮಾಧಾನ, ಇವ ಏನೋ ಒಬ್ಬರು ಅಂತ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಾ ಅದನ್ನ ತಗೊಂಡೇ ತೀರ್ತೀನಿ, ಅದನ್ನ ಮಾಡೇ ತೀರ್ತೀನಿ ಅಂತ ಅನ್ಬಾರ್ದು. ಅದನ್ನ ಒಳಗಡೆನೆ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಆ ರೀತಿ ಯಾವ ಹೆಂಗ್ ಕೆಲಸ ಮಾಡ್ಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ. ಅದನ್ನ ಮ್ಯಾನೇಜ್ ಮಾಡೋದೇ, ಅದನ್ನ ಕಲಿಸ್ಕೊಡೋದೇ ಯೋಗ. ಅದಕ್ಕಾಗಿ ಯೋಗಕ್ಕೆ ಮಹಿಳೆಯರು ಬಹಳ ಸರಿಯಾಗಿ ಮಾಡ್ಕೊಂತ ಹೋಗ್ಬಿಟ್ರೆ ತಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಬದಲಾವಣೆ ಆಗುತ್ತೆ. ಸ್ಟ್ರೆಸ್ ಅನ್ನೋದು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಜನ ದುಡಿತಾ ಇದಾರೆ, ಬಹಳ ಒಳ್ಳೆ ಕೆಲಸ ದುಡಿತಾ ಇದ್ದಾರೆ, ಒಳ್ಳೆಗೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೇದನ್ನ ಮಾಡ್ತಾ ಇದ್ದಾರೆ. ಆದರೆ ಆಯುಷ್ಯ ಕಡಿಮೆ ಯಾರಿಗಿದೆ ಅಂತ ಕೇಳಿದ್ರೆ ಮಹಿಳೆಯರಿಗೆ. ನೋಡಿ, ಪುರುಷರಿಗಿಂತ ಆಯುಷ್ಯ ಕಡಿಮೆ ಇರೋದು ಮಹಿಳೆಯರಿಗೆ. ಬಹಳ ವರ್ಷ ಬದುಕಿದಂತ ಮಹಿಳೆಯರು ಎಲ್ಲೋ ಒಬ್ರು ಒಬ್ರು ಇಬ್ರು ಅಂತ ನೋಡ್ಬೋದು. ತುಂಬಾ ಜನ ಬದುಕೋದಿಲ್ಲ. ಯಾಕೆಂದ್ರೆ ಒತ್ತಡ, ಬರೇ ಒತ್ತಡ, ಸಮಾಧಾನ ಇರೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಆಚಾರ, ವಿಚಾರ ಈಗಿಂದನೇ ಕೊಡಬೇಕು. ಏನಾಗ್ತಾ ಇದ್ರೆ ಹಠ ಬೀಳ್ತಾ ಇದ್ದಾರೆ, ಹಠಕ್ಕೆ ಬೀಳ್ತಾ ಇದ್ದಾರೆ, ಸಣ್ಣ ಸಣ್ಣ ವಯಸ್ಸಲ್ಲಿ ಹಠಕ್ಕೆ ಬೀಳ್ತಾ ಇದ್ದಾರೆ. ಆ ಹಠಕ್ಕೆ ಬಿದ್ದಾಗ ನೀವೇನು ಮಾಡ್ತೀರಿ, ಅವ್ರು ಕೇಳ್ತಾ ಇದ್ದಾರೆ ಕೊಡಿಸ್ಬಿಡ್ತೀರಿ, ಆಮೇಲೆ ನಿಮ್ಗೆ ಏನು ಬೇಕೋ ಅದನ್ನ ನೀವು ಮಾಡ್ತಾ ಇದ್ದೀರಿ. ಮೊದಲು ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ, ಅವ್ರು ಇದೇ ರೀತಿ ಹೋದರೆ ಮುಂದೆ ಏನಾಗ್ತಾರೆ ಅಂತ ಇದೆಲ್ಲ ಪೇರೆಂಟ್ಸ್ ವಿಚಾರ ಮಾಡಬೇಕಾಗತ್ತೆ. ಜಾಬ್ ಮಾಡ್ತಾಳೆ, ಅವಳ ಕಾಲ್ ಮೇಲೆ ಅವಳು ನಿಂತ್ಕೋತಾಳೆ ಅನ್ನೋದು ಒಳ್ಳೆ ವಿಚಾರ. ಆದರೆ ಅವ್ರು ಹೇಗಿದೆ

0: ಅವ್ರೇನು ಕಲಿಬೇಕು? ಹುದ್ದೆ ದೊಡ್ಡದ, ಸಂಸ್ಕಾರ ದೊಡ್ಡದ. ಹುದ್ದೆಗಾಗಿ ಹಣ ದೊಡ್ಡದ, ಸಂಸ್ಕಾರ ದೊಡ್ಡದ. ಹಣಕ್ಕೆ ಒಂದು ಬೆಲೆ ಇದೆ. ಸಂಸ್ಕಾರ ಇಲ್ಲದಂತ ಹೆಣ್ಣು ಮಗಳಿರ್ಬೋದು, ಸಂಸ್ಕಾರ ಇಲ್ಲದಂತ ಗಂಡು ಮಗು ಇರ್ಬೋದು, ಅವ್ರು ಎಷ್ಟು ಗಳಿಸಿದ್ರು ಉಪಯೋಗ ಇಲ್ಲ. ಆ ಸಂಸ್ಕಾರ ಸಿಗ್ಬೇಕಂದ್ರೆ ಮೊದಲು ಯೋಗ ಮಾಡ್ಕೋಬೇಕಾಗತ್ತೆ. ಆ ಸಂಸ್ಕಾರ ಇತ್ತಂದ್ರೆ ಅವ್ರ ಎಲ್ಲಾ ರೀತಿಯಿಂದ ಮನುಷ್ಯ ಬದುಕ್ತಾನೆ. ಸಂಸ್ಕಾರನೇ ಇಲ್ಲ ಅಂತಂದ್ರೆ ಎಷ್ಟು ಗಳಿಸಿದ್ರೆ ಏನು ಉಪಯೋಗ? ಸಂಸ್ಕಾರ, ಆಚಾರ, ವಿಚಾರ ಇವೆಲ್ಲ ಯಾರಿಗಿರುತ್ತೆ ಅವ್ರಿಗೆ ಸ್ಟ್ರೆಸ್ ಅನ್ನೋದೇ ಇರೋದಿಲ್ಲ. ಸಂಸ್ಕಾರಕ್ಕೆ ಸ್ಟ್ರೆಸ್ಗೆ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಾವು ಆಜ್ಞಾಚಕ್ರಕ್ಕೆ ಕುಂಕುಮ ಹಚ್ತೀವಿ, ಆಮೇಲೆ ನಿಮ್ಗೆ ಯಾವ ರೀತಿ ವೇಷಭೂಷಣಗಳಿರುತ್ತೆ ಆ ರೀತಿ ನಿಮ್ಮ ವಿಚಾರಗಳು ಬರುತ್ತೆ. ಯಥ ಆಹಾರ ತತ ವಿಚಾರ, ಎಂಥ ಆಹಾರ ಇರುತ್ತೆ ಅಂಥ ವಿಚಾರಗಳು ಬರುತ್ತೆ. ಮನುಷ್ಯ ಇವತ್ತು ಒಬ್ಬ ಡ್ರಿಂಕ್ಸ್ ಮಾಡಿದ ಅಂತಂದ್ರೆ ಅವ್ನು ಪ್ರವಚನ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಏನೇನು ಮಾತಾಡ್ತಾ ಇರ್ತಾನೆ. ಮಹಿಳೆಯೊಬ್ಬರು ಏನೋ, ಈಗ ಮಹಿಳೆಯರು ಕೂಡ ಡ್ರಿಂಕ್ಸು ಸ್ಮೋಕು ಮಾಡ್ತಾ ಇದ್ದಾರೆ, ಅವರು ಏನೇನಾದ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ಹೆಣ್ಣು ಅಬಲ್ಯ ಅಂತ ಹೇಳ್ತೀವಿ. ಇವು ಬರೀ ಸಿಟಿ ಅಷ್ಟೇ ಹಾಳಾಗ್ತಾ ಇಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಊರಲ್ಲಿ ಪ್ರತಿಯೊಂದು ಊರಲ್ಲಿ ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಅವ್ರ ಮನೆಯಲ್ಲಿರುವಂಥ ಹಿರಿಯರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು. ದುಡೀರಿ, ದುಡ್ಡು ಮಾಡ್ರಿ ಅಂತ ಹೇಳೋದು ಬೇಡ. ದುಡಿದು ದುಡ್ಡು ಮಾಡಿ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ದುಡಿದು ಒಳ್ಳೆಯ ಸಂಸ್ಕಾರದಿಂದ ಬದುಕಿರಿ ಅಂತ ಹೇಳಬೇಕು. ವಿದೇಶಿಯರು ನಮಗಿಂತ ಫ್ಯಾಷನೇಬಲ್ ಇದ್ರು, ಆದರೆ ಭಾರತ ದೇಶದ ಸಂಸ್ಕಾರವನ್ನು ಫಾಲೋ ಮಾಡಿದಾಗ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಸ್ಟ್ರೆಸ್ ಲೈಫ್ ಜಾಸ್ತಿ ಅವರಿಗಿತ್ತು, ಅವ್ರಿಗೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸ್ಟ್ರೆಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಮಹಿಳೆಯರು. ಹೇಳ್ತಾ ಇದ್ದೀನಿ ನಾನು, ಅವರು ಸೀರೆ ಹಾಕೋತಾ ಇದ್ದಾರೆ, ಸೀರೆಯನ್ನು ಉಡ್ತಾ ಇದ್ದಾರೆ. ಇವರು ಜೀನ್ಸ್ ಪ್ಯಾಂಟು, ಟಿ ಶರ್ಟು ಹಾಕೊಂಡು, ಫಿಟ್ ಜೀನ್ಸು ಈ ರೀತಿ ಹಾಕೊಂಡು ಇವ್ರ ಸಂಸ್ಕಾರ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿ, ಫಿಟ್ ಜೀನ್ಸ್ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಬಟ್ಟೆನೂ ಕೂಡ ಭಾಳ ಮುಖ್ಯವಾಗುತ್ತೆ, ಆಹಾರನೂ ಕೂಡ ಭಾಳ ಮುಖ್ಯವಾಗುತ್ತೆ, ಜೀವನ ಶೈಲಿ ಕೂಡ ಭಾಳ ಮುಖ್ಯ ಆಗುತ್ತೆ. ಈಗ ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿನ ಹುಡುಕ್ತಾನೆ, ಇಬ್ಬರು ಕೂಡ ದುಡಿತಾರೆ. ಇವಂಗೊಂದು 2 ಲಕ್ಷ ಸ್ಯಾಲ್ರಿ ಇರುತ್ತೆ, ಅವ್ರಿಗೊಂದು 2 ಲಕ್ಷ ಸ್ಯಾಲ್ರಿ ಇರುತ್ತೆ, ಮಕ್ಕಳೇ ಇರಲ್ಲ. ಯಾಕೆ? ಒತ್ತಡಕರ ಜೀವನ. ಅವನ ಶೆಡ್ಯೂಲೇ ಬೇರೆ, ಇವಳ ಶೆಡ್ಯೂಲೇ ಬೇರೆ, ಇವನ್ ಲೈಫ್ ಸ್ಟೈಲೇ ಬೇರೆ, ಅವನ ಲೈಫ್ ಸ್ಟೈಲೇ ಬೇರೆ. ಆಮೇಲೆ ಅವ್ರ ಶರೀರದಲ್ಲಿ ತಮ್ಮ ತಮ್ಮ ಶಕ್ತಿಯನ್ನು ಕಳ್ಕೊತಾ ಇದ್ದಾರೆ. ಒತ್ತಡಕರ ಜೀವನ ಇರೋರಿಗೆ ಆಟೋಮೆಟಿಕ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಒತ್ತಡ ಇರೋರಿಗೆ ಈ ರೀತಿ ಆಗುತ್ತೆ. ಕೋಟಿ ಗಂಟಲೆ ದುಡ್ಡು ಇದ್ದಿರೋರು ಏನು ಉಪಯೋಗ? ಸಂತೋಷನೇ ಇಲ್ಲ, ಅದಕ್ಕೆ ಮತ್ತಷ್ಟು ಸ್ಟ್ರೆಸ್ ಮಾಡ್ಕೋತಾರೆ, ಅವಾಗ ಸಿಗೋ ರಿಸಲ್ಟ್ಸ್ ಕೂಡ ಸಿಗೋದಿಲ್ಲ. ಅದಕ್ಕೆ ಮಹಿಳೆಯರು ಆಗಲಿ ಪುರುಷರಾಗಲಿ ಸ್ಟ್ರೆಸ್ಸಿಂದ ಬಹಳ ಖಿನ್ನತೆಗೆ ಹೋಗ್ತಾ ಇದ್ದಾರೆ, ಖಿನ್ನತೆಗಳು ಹೋಗ್ತಾ ಇದ್ದಾರೆ. ನಿದ್ರೆಗಳಿಗೆ ತೊಗೊಂಡು ಮಲಗ್ತಾ ಇದ್ದಾರೆ, ನಿದ್ದೆ ಬರಲ್ಲ, ನಿದ್ದೆಗಳಿಗೆ ತೊಗೊಂಡು ಮಲಗ್ತಾ ಇದ್ದಾರೆ. ನಿದ್ರೆಗಳಿಗೆ ತೊಗೊಂಡು ಎಷ್ಟೋ ಜನ ತಮ್ಮ ಶರೀರವನ್ನು ಕೂಡ ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಮಲಗಿದರೆ ನಿದ್ರೆ ಸರಿಯಾಗಿ ಬರಬೇಕು, ಊಟಕ್ಕೆ ಕುಂದ್ರೆ ಸರಿಯಾಗಿ ಡೈಜೆಷನ್ ಆಗಬೇಕು. ಇದನ್ನೆಲ್ಲವನ್ನ ಫಾಲೋಅಪ್ ಆಗಬೇಕಂದ್ರೆ ಯೋಗದ ಪಾತ್ರ ಬಹಳ ಮುಖ್ಯವಾಗಿದೆ.
1: ಖಂಡಿತ ಸರ್. ಸರ್, ಇವಾಗ ನಾವು ಈ ಮಾನಸಿಕ ಖಿನ್ನತೆಯಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಈ ಯೋಗವನ್ನ ಎಷ್ಟು ಕಾಲದವರೆಗೆ ಅಭ್ಯಾಸ ಮಾಡಬೇಕು ಅಂತ ತಾವು ಹೇಳ್ತೀರಾ?
0: ನೋಡಿ, ಇದಕ್ಕೆ ನಾವು ಈ ರೀತಿ ಇತ್ತಂತಂದ್ರೆ ಒಳ್ಳೆ ಮ್ಯೂಸಿಕ್ ಅನ್ನ ಕೇಳುವುದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೆಡ್ ಫೋನ್ ಹಾಕೊಂಡಲ್ಲ, ಸುಮ್ಮನೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಮ್ಯೂಸಿಕ್ ಕೇಳ್ತಾ ಆರಾಮ ಎಂಜಾಯ್ ಮಾಡಬೇಕು. ಒಂದು ಡೀಪ್ ಬ್ರೀದಿಂಗ್ ಕಲ್ಕೋಬೇಕು. ಡೀಪ್ ಬ್ರೀದಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆಮೇಲೆ ನಾವು ವಾಕಿಂಗ್ ಮಾಡ್ಬೇಕಂತಂದ್ರೆ 4-5 ಜನ ಜೊತೆ ವಾಕಿಂಗ್ ಮಾಡಕ್ಕೆ ಹೋಗಬಾರ್ದು, ಒಬ್ಬರೇ ವಾಕಿಂಗ್ ಮಾಡಬೇಕು. ಯಾಕಂದ್ರೆ 4-5 ಜನ ಕೂಡಿದಂದ್ರೆ 4-5 ವಿಚಾರ ಮಾತಾಡ್ತೀವಿ. ರಾಜಕೀಯ ಮಾತಾಡ್ಬೋದು, ಮನೆ ವಿಚಾರ ಮಾತಾಡ್ಬೋದು, ಇನ್ನೂ 10 ವಿಚಾರಗಳು ಮಾತಾಡ್ಬೋದು. ಯಾರು ವಿಚಾರ ಮಾತಾಡಿ ನಮ್ಗೇನಾಗಬೇಕಾಗಿಲ್ಲ, ಮತ್ತು ಸ್ಟ್ರೆಸ್ಸಿಗೆ ದಾರಿ ತೋರಿಸುತ್ತೆ ಅದು 4-5 ಜನ ಮಾಡಿದರೆ. ಒಬ್ಬರೇ ವಾಕಿಂಗ್ ಮಾಡಬೇಕು, ಆರಾಮಾಗಿ ಕುಂತಿರ್ಬೇಕು, ಒಳ್ಳೆ ಆಹಾರವನ್ನು ಸೇವನೆ ಮಾಡ್ಕೋಬೇಕು. ತಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ಅಡ್ಡಾಡ್ಬೇಕು, ತಮಗೆ ಖುಷಿ ಸಿಗುವಂಥ ಸ್ಥಳದಲ್ಲಿ ಅಡ್ಡಾಡ್ಬೇಕು. ಸ್ಟ್ರೆಸ್ ಕೊಡುವಂಥ ಜಾಗದಲ್ಲಿ ಅಡ್ಡಾಡಕ್ಕೆ ಹೋಗಬಾರ್ದು. ನಮ್ಗೆ ಗೊತ್ತಿದೆ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಹಿಂಗಿರಬೇಕು. ಅದಕ್ಕೆ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ಆಹಾರ ಶೈಲಿ ಬದಲಾವಣೆ ಆಗಬೇಕು. ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಇನ್ನೊಬ್ಬರು ಬದಲಾವಣೆ ಮಾಡ್ತೀವಿ ಅನ್ನೋ ಸುಳ್ಳು, ಇನ್ನೊಬ್ಬರ ಬಗ್ಗೆ ಗಮನ ಕೊಡಕೋಬೇಡಿ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಇದೆಲ್ಲ ಗುರುಮುಖೀನವಾಗಿ ತಿಳ್ಕೊಳ್ಳಿ. ಗುರುಮುಖೀನವಾಗಿ ಒಬ್ಬ ಒಳ್ಳೆಯ ಗುರು ಇದ್ದಂತಂದ್ರೆ ಒಬ್ಬ ಒಳ್ಳೆಯ ಗುರು ಇರಬೇಕು, ಮುಂದೆ ಒಳ್ಳೆಯ ಗುರಿ ಇರಬೇಕು. ಈ ಗುರು ಮತ್ತು ಗುರಿ ಇವೆರಡೂ ಇರಬೇಕಂದ್ರೆ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕು. ಆ ನಿಮ್ಮನ್ನು ನೀವು ಬದಲಾವಣೆ ಮಾಡುವಂಥ ಶಕ್ತಿ ಯೋಗದಲ್ಲಿ ಇದೆ.
1: ಸರ್, ಈಗ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಒಂದು ಮಾತೆ ಇದೆ, ವಾಡಿಕೆನೇ ಇದೆ. ಈಗಿರ್ಬೇಕಾದ್ರೆ ಈ ಮನಸ್ಸಿನ ಮೇಲೆ ಇರುವಂತಹ ಈ ಕಾಯಿಲೆಗಳಿಗೆ ಈ ಯೋಗ ಅನ್ನುವಂಥದ್ದು ಯಾವ ರೀತಿ ಮನೆ ಮದ್ದಾಗಿದೆ ಅಂತ ತಾವು ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ?
0: ಮನೆ ಮದ್ದು ಅಂತ ನೀವು ಕೇಳಿದಾಗ ನೋಡಿ, ಮನೆ ಮದ್ದು ಅಂತ ನೀವು ಏನ್ ಕೇಳ್ತಿಲ್ಲ, ಮಾನಸಿಕವಾಗಿ ಮನುಷ್ಯನಿಗೆ ಮಾನಸಿಕತೆಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ. ಮಾನಸಿಕತೆಗೆ ಔಷಧಿನೇ ಇಲ್ಲ, ತಮ್ಮನ್ನ ತಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ತಮ್ಮನ್ನ ತಾವು ಬದಲಾವಣೆ ಮಾಡ್ಕೋಬೇಕಂದ್ರೆ ಅವ್ರ ಮನೆಯಲ್ಲಿ ಇರುವಂತ ಜನರು ಅವರನ್ನ ತಿಳ್ಕೋಬೇಕಾಗತ್ತೆ. ಅವ್ರನ್ನ ತಿಳಿದು ಅವ್ರಿಗೆ ಯಾವ್ದು ಸಂತೋಷ ಸಿಗುತ್ತೆ, ಯಾವ್ದು ಸಂತೋಷ ಸಿಗೋದಿಲ್ಲ ಅಂತ ತಿಳಿದ್ಬಿಟ್ಟು ನಾವು ಅವ್ರ ಮಾರ್ಗಕ್ಕೆನೇ ಹೋಗ್ಬೇಕು. ಯಾರು ಖಿನ್ನತೆ ಹೋಗಿರ್ತಾರಲ್ಲ ಅವ್ರ ಮಾರ್ಗಕ್ಕೆ ನಾವು ಹೋಗಿ ನಮ್ಮ ಮಾರ್ಗಕ್ಕೆ ಅವ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಆ ಮಾರ್ಗಕ್ಕೆ ಕರ್ಕೊಂಬರ್ಬೇಕಂತಂದ್ರೆ ಮೊದಲು ನಾವು ಏನ್ ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ವಾತಾವರಣ ಮೊದಲು ಚೇಂಜಸ್ ಮಾಡ್ಕೋಬೇಕು. ಏನ್ ಬೇಕು, ಏನ್ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು, ಯಾವ ಆಹಾರ ಕೊಡಬೇಕು ಯಾವ ಆಹಾರ ಕೊಡಬಾರ್ದು. ನೀರಿನಿಂದ ಹಿಡಿದು ಮನುಷ್ಯನ ಶರೀರದಲ್ಲಿ 70% ನೀರು ಇರುತ್ತೆ, 70% ನೀರು ಇರುತ್ತೆ. ಅದು ನೀರು ಒಳ್ಳೇದಿರಬೇಕು, ಆಹಾರ ಇರುತ್ತೆ, ಅವ್ರು ಕೇಳಿದ್ದು ಕೊಡಬಾರ್ದು, ಅದರಲ್ಲೇ ಚೇಂಜಸ್ ಮಾಡ್ಕೊಂತ ಬರಬೇಕು. ಆಹಾರದಲ್ಲಿ ಎಂಥ ಆಹಾರ ಇರುತ್ತೆ ಅಂತ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊದಲು ಮನೆ ಅಡುಗೆ ಮನೆಯೇ ಔಷಧಿ ಆಗಬೇಕು. ಅಡುಗೆ ಮನೆ ಏನಿದೆ ಅಲ್ಲ ಅದೇ ಹಾಸ್ಪಿಟಲ್ ಆಗಬೇಕು. ಅಡುಗೆ ಮಾಡೋರು ಡಾಕ್ಟರ್ ಆಗಬೇಕು, ಗೊತ್ತಾಯ್ತಾ? ಈಗ ನೀವು ಹೇಳಿದ್ರಿ ಒಂದಿಷ್ಟು ಡ್ರೈ ಫ್ರೂಟ್ಸ್ ಇರುತ್ತೆ, ಆ ಡ್ರೈ ಫ್ರೂಟ್ಸ್ ಇರುತ್ತೆ, ಆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಕೇಳ್ತಾ ಇರೋದು ಬೇಕು. ಡ್ರೈ ಫ್ರೂಟ್ಸಿಂದ ನೀವೇ ಒಂದಿಷ್ಟು ಕುಟ್ಟಿ ಅವ್ರಿಗೆ ಕೊಡಿ. ಮನೆಯಲ್ಲಿ ಸಕ್ಕರೆ ಇರುತ್ತೆ, ಸಕ್ಕರೆನ ಅವಾಯ್ಡ್ ಮಾಡಿಸಿ ಬೆಲ್ಲವನ್ನು ಕೊಡೋಕೆ ಸ್ಟಾರ್ಟ್ ಮಾಡಿ. ಮನೆಯಲ್ಲಿ ಒಂದಿಷ್ಟು ಆಹಾರ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಅಡುಗೆ ಮನೆಯಲ್ಲಿ ಏನೇನು ಪದಾರ್ಥಗಳ ಬದಲಾವಣೆ ಆಗುತ್ತೆ ಅವಾಗ ಮನುಷ್ಯನಲ್ಲಿ ಈ ಆಹಾರದಿಂದ ವಿಚಾರಗಳ ಬದಲಾವಣೆ ಆಗುತ್ತೆ. ಆಹಾರದಿಂದ ವಿಚಾರಗಳ ಬದಲಾವಣೆ ಆಗುತ್ತೆ. ನಾನು ಹೇಳಿದೆ ನಿಮ್ಗೆ, ಇದೇ ಫಸ್ಟ್ ಹೇಳಿದೆ, ಎಷ್ಟೋ ಜನರು ದುಶ್ಚಟಗಳು ಮಾಡ್ತಾ ಇದ್ದಾರೆ, ಆ ದುಶ್ಚಟಗಳಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತೇಳಿ. ಈಗ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಹ್ಯಾಬಿಟ್ಸ್ 10 ಹ್ಯಾಬಿಟ್ಗಳು ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ನಮ್ಮ ಮಕ್ಕಳು ವಿದೇಶದಲ್ಲಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ತಿಂತಾರೆ, ನಾವು ವಿಚಾರ ಮಾಡ್ತಾ ಇಲ್ಲ. ನಾಳೆ ಅವ್ರ ತಂದೆ ತಾಯಿ ತೀರ್ಕೊಂಡ್ರು ಕೂಡ ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಯಾರಿದ್ರೇನು, ನನಗೆ ದುಡ್ಡು ಇದ್ರೆ ಸಾಕು, ಯಾರು ಬೇಕಾಗಿಲ್ಲ ಅವ್ರಿಗೆ, ದುಡ್ಡು ಒಂದೇ ಸಿಕ್ಕು ಸಾಕು. ಅದಕ್ಕಾಗಿ ಈ ಸ್ಟ್ರೆಸ್ ಲೈಫ್ ಅಲ್ಲಿ ಸ್ಟ್ರೆಸ್ ಲೈಫ್ ಬಗ್ಗೆ ಕೇಳ್ತಾ ಇದ್ರಿ. ಸ್ಟ್ರೆಸ್ ಯಾರಿಗೆ ಆಗ್ತಿದ್ದಾರೆ, ಅದರಿಂದ ತಂದೆ ತಾಯಿ ಆಗುತ್ತೆ. ಈಗ ಮಕ್ಕಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂದ್ರೆ ತಂದೆ ತಾಯಿ ಸ್ಟ್ರೆಸ್ ಮಾಡ್ಕೋತಾರೆ. ಈ ಮಾರ್ಗ ಬರುತ್ತೆ, ನಮ್ಮ ಮಕ್ಕಳನ್ನ ನಾವೆಲ್ಲ ಮಾಡಿದ್ವಿ ಕೊನೆ ಟೈಮಲ್ಲಿ ನಮ್ಗೆ ನೋಡಲಿಲ್ಲ, ಅವಾಗ ಯಾರಿಗೆ ಮನಸ್ಸಿಗಾಗುತ್ತೆ, ಮಕ್ಕಳು ಒಂಥರ ಮಾಡಿದ್ದಕ್ಕೆ ಇವ್ರು ಖಿನ್ನತೆಗೆ ಹೋಗ್ತಾರೆ. ಅವಾಗ ನಮ್ಮ ತಂದೆ ಯಾಕೋ ಒಂಥರ ಹುಚ್ಚರ ಥರ ಮಾಡ್ತಾ ಇದ್ದಾರೆ, ತಾಯಿ ಯಾಕೋ ಒಂಥರ ಹುಚ್ಚರ ಥರ ಮಾಡ್ತಾ ಇದ್ದಾರೆ ಅಂತೇಳಿ ವೃದ್ಧಾಶ್ರಮ ಸೇರಿಸಿ ಬಂದ್ಬಿಡ್ತಾರೆ ಅವ್ರು. ಹೌದಾ? ಅವ್ರನ್ನ ಸಣ್ಣ ವಯಸ್ಸಲ್ಲಿದ್ದಾರೆ, ಅವ್ರು ನೋಡಿರ್ತಾರೆ, ವಯಸ್ಸಾದ್ಮೇಲೆ ಅವ್ರು ನೋಡುವಂಥ ಚಾನ್ಸಸ್ ಇವ್ರಿಗೆ ಇರೋದಿಲ್ಲ. ಹಾಗಾಗಿ ಈ ಮಾರ್ಗಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಯೋಗದ ಪಾತ್ರ ಬಹಳ ಮುಖ್ಯ. ಕೌಟುಂಬಿಕವಾಗಿ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಕೋಟಿ ಗಂಟಲೆ ದುಡ್ಡು ಗಳಿಸಿ ಏನೂ ಉಪಯೋಗಿಲ್ಲ, 10,000 ಗಳಿಸ್ತಿರಲ್ಲ, ಅಷ್ಟು ಕೂಡಿ ತಿನ್ನೋದನ್ನು ಕಲಿಬೇಕು. ಒಂದು 10,000, 20,000 ಗಳಿಸ್ತಿರಲ್ಲ, ಮೊದಲು ತಿನ್ನಬೇಕು. ಮನೆ ಸಮಸ್ಯೆ ಏನಿದೆ ಅಂತ ಮಕ್ಕಳಿಗೆ ಗೊತ್ತಾಗಬೇಕು, ತಂದೆಗೆ ಮಕ್ಕಳಿಗೆ ಗೊತ್ತಾಗಬೇಕು, ಮಕ್ಕಳಿಗೆ ತಂದೆಗೆ ಗೊತ್ತಾಗಬೇಕು. ಅಷ್ಟು ಒಂದೇ ಇದ್ರೆ ಖಿನ್ನತೆಗೆ ಹೋಗುವಂಥ ಚಾನ್ಸಸ್ ಯಾರಿಗೂ ಇಲ್ಲ. ನಾವೇನು ಮಾಡ್ತಾ ಇದೀವಿ, ಅವ್ರ ವಿಚಾರ ಬೇರೆ ಇರುತ್ತೆ, ಇವನ ವಿಚಾರ ಬೇರೆ ಇರುತ್ತೆ, 5 ಜನರ 5 ವಿಚಾರ ಇರುತ್ತೆ, ಅವಾಗ ಮನೆ ಆಟೋಮೆಟಿಕ್ಲಿ ಒಡೆದು ಹೋಗ್ಬಿಡುತ್ತೆ. ಅವಾಗ ಖಿನ್ನತೆ ಸ್ಟಾರ್ಟ್ ಆಗುತ್ತೆ. ಯಾರಿಗೊಬ್ಬರು ಖಿನ್ನತೆ ಸ್ಟಾರ್ಟ್ ಆಗುತ್ತೆ, ಇದನ್ನೆಲ್ಲ ಜಾಸ್ತಿ ಖಿನ್ನತೆ ಯಾರಿಗೆ ಆಗುತ್ತೆ? ಮಹಿಳೆಗೆ ಆಗುತ್ತೆ. ಇದರಿಂದ ಮಹಿಳೆಗೆ ಕೂಡ ಜಾಸ್ತಿ ಖಿನ್ನತೆ ಆಗುತ್ತೆ. ಪುರುಷರು ಮಹಿಳೆ ಆಗುತ್ತೆ, ಮಹಿಳೆ 10 ಕಡಿಮೆ ಮಾಡ್ಕೋತಾರೆ. ಪುರುಷರು ಅಳೋದಿಲ್ಲ, ಅಳೋದು ಕಡಿಮೆ, ಅವ್ರು ಒಳಗಡೆ ನುಂಗಿ ನುಂಗಿ ನುಂಗಿ ಸಮಸ್ಯೆ ಮಾಡ್ಕೋತಿರ್ತಾರೆ. ಹಾಗಾಗಿ ಈ ಖಿನ್ನತೆ ಅನ್ನೋದು ಬಹಳ ಕೆಟ್ಟದ್ದು. ಎಲ್ಲದಕ್ಕೂ ಔಷಧಿ ಇದೆ, ಇದಕ್ಕೆ ಔಷಧಿ ಸಿಗೋದು ಬಹಳ ಕಠಿಣವಾಗಿದೆ. ಅದಕ್ಕಾಗಿ ಮಲಗಿದ್ರೆ ನಿದ್ದೆ ಸರಿಯಾಗಿ ಬರಬೇಕು, ಮಲಗಿದ ನಿದ್ದೆ ಸರಿಯಾಗಿ ಬರಬೇಕು, ರಾತ್ರಿ ನಿದ್ದೆ ಗುಳಿಗೆ ತೋ ಮಲಗೋ ಆಗಬಾರ್ದು. ಆ ನಿದ್ರೆ ಸರಿಯಾಗಿ ಮಾಡ್ಕೋಬೇಕಂದ್ರೆ ನೀವು ಬೆಳಗಿನ ಯೋಗ ಸರಿಯಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ನಿದ್ರೆ ತಾನೇ ಸರಿಯಾಗಿ ಬರುತ್ತೆ. ಅದಕ್ಕೆ ಅದಕ್ಕೆ ಲಿಂಕ್ ಇದೆ. ನನಗೆ ಏನೇ ಸಮಸ್ಯೆ ಇದ್ರೆ ಬಂದು ಭೇಟಿಯಾಗಿ ಕೇಳಿ ತಿಳ್ಕೊಳ್ಳಿ, ಇಂಥವ್ಗೆ ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ನನ್ನ ಕಡೆ ಸುಮಾರು ಜನ ಬಂದಿದ್ದಾರೆ, ಇಂಥ ಸೊಲ್ಯೂಷನ್ಸ್ ಭಾಳ ನಾನು ಸಾಲ್ವ್ ಮಾಡಿದ್ದೀನಿ. ಎಷ್ಟೋ ಜನ ಈಗ ಮೊನ್ನೆ ಇತ್ತೀಚೆಗೆ ಒಂದೊಬ್ಬರು ಗದಗಿಂದ ಬಂದಿದ್ದರು, ಅವರಿಗೆ ಅವ್ರ ಯಜಮಾನರು ರಾತ್ರಿ 9 ಗಂಟೆಗೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದರೆ ರಾತ್ರಿ 3 ಗಂಟೆವರೆಗೆ ಕುಡಿತಿದ್ರಂತೆ, 3 ಗಂಟೆವರೆಗೆ ಕುಡಿತಿದ್ರಂತೆ. ಅವ್ರ ಮಿಸ್ಸಸ್ ಅವ್ರ ಮುಂದೆ ಕುಂತ್ಕೋಬೇಕು, ಅವ್ರ ಮಿಸ್ಸಸ್ ಅವ್ರ ಮುಂದೆ ಕುತ್ಕೋಬೇಕು. ಅವ್ರು ಕುಡಿದ ಮೇಲೆ ಅವ್ರನ್ನ ಹೋಗಿ ಮಲಗಿಸಿ ನಂತರ ಅವ್ರು ಮಲ್ಕೋಬೇಕು, ಮತ್ತು ಮುಂಜಾನೆ ತಕ್ಷಣ 6 ಗಂಟೆಗೆ ಮಕ್ಕಳನ್ನ ರೆಡಿ ಮಾಡೋಕ್ಕೆ ಹೇಳ್ಬೇಕು. ಅವ್ಳು ನಿದ್ದೆನೇ ಆಗ್ತಿರ್ಲಿಲ್ಲ, ಅವ್ಳು ನಿದ್ದೆನೇ ಆಗ್ತಿರ್ಲಿಲ್ಲ, ಅವಾಗ ಮಾನಸಿಕ ಖಿನ್ನತೆ ಜಾಸ್ತಿ ಆಗಿತ್ತು. 3-4 ಟೈಮ್ಸ್ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಈಗ ಮೊನ್ನೆ ನಮ್ಮ ಕಡೆ ಬಂದಾಗ 2 ಮಂತ್ಸಲ್ಲೇ ಈಗ ಅವ್ರ ಯಜಮಾನರು ಡ್ರಿಂಕ್ಸ್ ಬಿಟ್ಟಿದ್ದಾರೆ. ಅವ್ರಿಗೂ ಏನು ಮಾರ್ಗ ತೋರಿಸ್ಬೇಕು ಅಂತ ತೋರಿಸಿದೆ, ಹೆಂಗೆ ಇಂಡೈರೆಕ್ಟ್ಲಿ ತೋರಿಸ್ಬೇಕು ಡೈರೆಕ್ಟ್ಲಿ ತೋರಿಸ್ಬೇಕು ಅದೆಲ್ಲ ಹೇಳ್ಕೊಟ್ಟೆ. ಈಗ ಅವ್ರ ಯಜಮಾನರು ಕುಡಿತಾ ಇಲ್ಲ, ಆ ಮಹಿಳೆಗೂ ಅವಳಂತ ಇದ್ದಾಳೆ, ಸರ್ ನಾನು ನಿದ್ದೆಗಳಿಗೆ ತೋತಾ ಇದ್ದೆ, ಈಗ ಆರಾಮಾಗಿ ನಿಮ್ಮಿಂದ ನಿಶ್ಚಿಂತ ನಿದ್ದೆ ಮಾಡ್ತಾ ಇದ್ದೀನಿ, ನಂಗೆ ಯಾವುದೇ ರೀತಿ ಒತ್ತಡ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಇಲ್ಲ ಅಂದ್ರೆ ಇಂಥ ಪ್ರಶ್ನೆಗಿಂತ ಉತ್ತರ ಇರುತ್ತೆ. ಎಲ್ಲದಕ್ಕೂ ಹಾಸ್ಪಿಟಲ್ ಉತ್ತರ ಸಿಗೋದಿಲ್ಲ, ಅವ್ಕೆ ಮಾರ್ಗದರ್ಶನ ತೋರಿಸೋದು ಬಹಳ ಮುಖ್ಯವಾಗುತ್ತೆ. ಈಗ ಒಂದು 2-3 ಡೇಸ್ ಬ್ಯಾಕ್ ಬಂದುಬಿಟ್ಟಾದ್ರು, ಸರ್ ಈಗ ನಮ್ಮ ಯಜಮಾನರ ಡ್ರಿಂಕ್ಸೇ ನೋಡ್ತಾ ಇಲ್ಲ, ಮತ್ತೀಗ ಅವರು 10 ಗಂಟೆಗೆ ಮಲಗಿಬಿಡ್ತಾರೆ, 10 ಗಂಟೆ 10:30 ಮಲ್ಕೊಂಡ್ಬಿಡ್ತಾರೆ, ಈಗ ನಾವು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ, ನನಗೆ ಮೊದಲು ಏನು ಒತ್ತಡ ಆಗ್ತಾ ಇತ್ತು, ಏನು ಸುಸೈಡ್ ಮಾಡ್ಕೋಬೇಕು ಅಂತ ಅನ್ನೋವಂಥ ವಿಚಾರ ದೂರ ಆಗಿದೆ. ಈಗ ನಾನು ನನ್ನ ಮಕ್ಕಳು ಅಷ್ಟು ಆರಾಮಾಗಿದ್ದೀವಿ. ಇಷ್ಟಾದರೆ ಸಾಕು, ಇದೆಲ್ಲ ಯೋಗದ ಶಕ್ತಿ, ಒಂದಿಷ್ಟು ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೆ, ಅದರಿಂದ ಆರಾಮಾದರು. ಇಷ್ಟೇ ಇರುತ್ತೆ ಸರಳವಾದ ಮಾರ್ಗ. ಅದಕ್ಕೆ ಅವ್ನು ತಿಳ್ಕೊಬೇಕು, ತಿಳ್ಕೊಳಕ್ಕೆ ಗುರು ಮುಖ್ಯ. ಎಲ್ಲದಕ್ಕೂ ಹಾಸ್ಪಿಟಲ್ ಹೋಗೋದು ಉಪಯೋಗಿಲ್ಲ. ಹಾಸ್ಪಿಟ್ಲ್ ಹೋಗಿ ಹೇಳಿ 10 ಸಮಸ್ಯೆ ಹೇಳಿ 10 ಗುಳಿಗೆ ಬರೀತಾರೆ, 12 ಸಮಸ್ಯೆ ಹೇಳಿ 12 ಗುಳಿಗೆ ಬರುತ್ತೆ. ಏನು ಮಾಡೋಕ್ಕೆ ಸಾಧ್ಯ ಇದೆ? ಮತ್ತು ನಿಮ್ಮ ಪೇಷಂಟ್ ವಿಚಾರ ಹೆಂಗಿರುತ್ತಂದ್ರೆ ಜಾಸ್ತಿ ಗುಳಿಗೆ ಬರಬೇಕು, ಟ್ಯಾಬ್ಲೆಟ್ಸ್ ಬರೀಬೇಕು, ಭಾಳ ಹೇಳೋದು ಹೇಳಬಾರ್ದು, ಹೈಟೆಕ್ ಹಾಸ್ಪಿಟಲ್ ಇರಬೇಕು, ಅಲ್ಲೇ ಆರಾಮಾಗುತ್ತೆ ಅಂತ ಅವ್ರ ವಿಚಾರ ಇರುತ್ತೆ. ಇವೆಲ್ಲ ಅಲ್ಲಿ ಸಿಗೋದಂಥ ವಿಚಾರ ಅಲ್ಲ. ಇದಕ್ಕೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೇಕಷ್ಟೇ.
1: ಸರ್ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮಾನಸಿಕ ಖಿನ್ನತೆಗೆ ಈ ಒಂದು ಯೋಗ ಅನ್ನುವಂಥದ್ದು ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅನ್ನುವಂತ ಅಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದ.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸರಣಿ ಜಾಗೃತಿ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆರೋಗ್ಯ ಸಂಗಮ ಯೋಗ ಫೌಂಡೇಶನ್ ಟ್ರಸ್ಟ್ನ ಯೋಗಾ ಗುರುಗಳಾದ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಾಟವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu Skin and Hair Care, Ayur Cardiology, Abhaya Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831-248662.

0: ಮಧುರ
1: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 08312551530 एंड 247377 एक्सटेंशन 1530।
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನದ ಕುರಿತು ಜಾಗೃತಿಯನ್ನು ಮೂಡಿಸಲು ನಮ್ಮೊಂದಿಗಿದ್ದಾರೆ ಈ ಕ್ಲಬ್ ಬೆಲ್ಗಮ್ ಡಿಸ್ಟಿಕ್ಟ್ 3170 ಸದಸ್ಯರಾದಂತಹ ರೋಟರಿಯನ್ ನರಸಿಂಹ ಆರ್ ಜೋಶಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲಿಗೆ ಪೋಲಿಯೋ ರೋಗ ಅಂದ್ರೇನು, ಇದು ಯಾವುದರಿಂದ ಹರಡುತ್ತೆ ಅಂತ?
1: ಇದು ಒಂದು ಪೋಲಿಯೋ ವೈರಸ್ ಎಂಬ ವೈರಸ್ ಇದೆ. ಇದರಿಂದ ಇದು ನರಗಳಿಗೆ ಪರಿಣಾಮ ಬೀರ್ತದೆ. ನರಗಳಿಗೆ ಅಟ್ಯಾಕ್ ಮಾಡಿದ್ಮೇಲೆ ಆ ಕೂಸು ಅಂಗವಿಕಲವಾಗಿ ಡೆವಲಪ್ ಆಗ್ತದೆ.
0: ಸರ್, ಇನ್ನು ಪೋಲಿಯೋದ ಪ್ರಮುಖ ಲಕ್ಷಣಗಳೇನು ಅಂತ, ಪೋಷಕರು ಯಾವ ರೀತಿ ಅದನ್ನ ಯಾವ ಸೂಚನೆಗಳನ್ನ ಅವ್ರು ಗಮನಿಸಬೇಕಾಗತ್ತೆ ಅಂತ?
1: ಇದು ಯೂಶುವಲಿ ಎದ್ದು ಕಂಡು ಬರಂಗಿಲ್ಲ ಮೊದಲಿಗೆ, ಬಟ್ ಕಂಟಿನ್ಯೂಸ್ ಆಗಿ ಜ್ವರ, ಗಂಟಲು ನೋವು, ತಲೆನೋವು, ವಾಂತಿ, ಹೊಟ್ಟೆ ನೋವು ಹಾಗೂ ತೀವ್ರ ಕಾಲು ಸಡಿಲು, ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತಿತ್ತಂದ್ರೆ ಇದು ಅದರ ಲಕ್ಷಣಗಳು. ಆಮೇಲೆ ಇದು ಶಾಶ್ವತವಾಗಿ ಅವ್ರಿಗೆ ಅಂಗವೈಕಲ್ಯವಾಗಿ ಮಾಡಿಬಿಡುತ್ತೆ.
0: ಸರ್, ಇನ್ನು ಪೋಲಿಯೋ ಲಸಿಕೆ ಅದರ ಒಂದು ಮಹತ್ವವನ್ನ ಸರಳವಾಗಿ ವಿವರಿಸೋದಾದ್ರೆ,
1: ಪೋಲಿಯೋ ಚಿಕಿತ್ಸೆ ಇದು ಇಲ್ಲೇ ಇಲ್ಲ. ಇದನ್ನ ನಾವು ತಡೆಗಟ್ಟಬಹುದು ಹೆಂಗಪ್ಪ ಅಂದ್ರೆ, ಮಕ್ಕಳಿಗೆ ಲಸಿಕೆ ಕೊಟ್ಟು ಆಮೇಲೆ ಇದ್ರ ಬಗ್ಗೆ ವೈರಸ್ ಹರಡದಂತೆ ಮಾಡೋದೇ ಇದರ ಒಂದು ಮುಖ್ಯ ಉದ್ದೇಶ. ಯಾಕಂದ್ರೆ ನಾವು ತಡಿಲಿಕ್ಕೆ ಬರಂಗಿಲ್ಲ ಅಥವಾ ರಿಪೇರಿ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಆಪರೇಷನ್ ಮಾಡಿ ಅಥವಾ ಏನೋ ಟ್ರೀಟ್ಮೆಂಟ್ ಕೊಟ್ಟು, ಈ ತರದ ಯಾವುದು ಒಂದಿಲ್ಲ. ಇದಕ್ಕೆ ಲಸಿಕೆ ಒಂದೇ ಒಂದು ಮಾರ್ಗ.
0: ಅಂದ್ರೆ ಪೋಲಿಯೋ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟಬೇಕು. ಪೋಲಿಯೋ ಬಂದ ಮೇಲೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ.
1: ಹೀಗಾಗಿ ಬಹಳ ಮಂದಿ ಈ ಪೋಲಿಯೋ ಕರೆಕ್ಟಿವ್ ಸರ್ಜರಿ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಹೊರತು ಅದು ಟೋಟಲಿ ಅವ್ರಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುತ್ತೆ.
0: ಸರ್, ಇನ್ನು ಭಾರತದಲ್ಲಿ ಈ ಒಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವನ್ನ ಯಾವಾಗಿನಿಂದ ಆರಂಭಿಸಲಾಯಿತು ಅಂತ?
1: ಭಾರತದಲ್ಲಿ ಇದು 1995 ಸ್ಟಾರ್ಟ್ ಮಾಡಿದೆ.
0: ಸರ್, ಈಗ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಎಷ್ಟು ಬಾರಿ ನೀಡಬೇಕಾಗುತ್ತೆ?
1: ಇದು ಎರಡು ಟೈಪ್ ಪೋಲಿಯೋ ವ್ಯಾಕ್ಸಿನ್ ಬರ್ತದೆ. ಒಂದು OPV ಅಂತ, ಇದು 5 ಡೋಸ್ ಕೊಡಬೇಕಾಗ್ತದೆ. 6 ವಾರಕ್ಕೊಮ್ಮೆ, 10 ವಾರಕ್ಕೆ, 14ನೇ ವಾರಕ್ಕೆ, ಆಮೇಲೆ 14 ಮತ್ತು 24 ತಿಂಗಳಕ್ಕೆ ಒಮ್ಮೆ ಕೊಡಬೇಕಾಗ್ತದೆ. ಆಮೇಲೆ ಇನ್ನೊಂದು IPV ಅಂತ ಡೋಸ್, ಅದು 2 ಡೋಸ್ ಕೊಡಬೇಕಾಗ್ತದೆ. ಅದು 6 ವಾರಕ್ಕೆ ಮತ್ತು 14 ವಾರಕ್ಕೆ ಕೊಡಬೇಕಾಗ್ತದೆ.
0: ಸರ್, ಇನ್ನು ಯಾವ ವಯಸ್ಸಿನವರೆಗೆ ಈ ಒಂದು ಪಲ್ಸ್ ಪೋಲಿಯೋ ಲಸಿಕೆಯನ್ನ ನೀಡಬೇಕಾಗುತ್ತೆ?
1: ಇದು ಹುಟ್ಟಿದ ಕೂಸಿನ Day 1 ಹಿಡ್ಕೊಂಡು 5 ವರ್ಷ ಮಕ್ಕಳ ತನಕ ಇದನ್ನು ಕೊಡ್ತಾ ಇರಬೇಕು. ಮೊದಲು ಒಮ್ಮೆ ಕೊಟ್ಟರು ಮತ್ತೊಮ್ಮೆ ಕೊಡ್ಬೇಕು. ಈಗ ಒಮ್ಮೆ ಕೊಟ್ಟರೆ ಮುಗಿದು ಹೋಯ್ತು ಅಂತಿಲ್ಲ, 5 ವರ್ಷ ತನಕ ಕೊಡ್ತಾನೆ ಇರ್ಬೇಕು.
0: ಸರ್, ಈಗ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡೋದಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳು ಅನ್ನೋದಾದ್ರೆ ಯಾವ್ಯಾವು ಅಂತ?
1: January 13, 2011 ನಂತರ ಒಂದೇ ಒಂದು ಪೋಲಿಯೋ ಪ್ರಕರಣವೂ ಇಲ್ಲ. 95% ಹೆಚ್ಚು ನಾವು NID ಮಾಡ್ತೀವಿ ದೇಶದಲ್ಲಿ. NID ಅಂದ್ರೆ ನ್ಯಾಷನಲ್ ಇಮ್ಯುನೈಸೇಷನ್ ಡ್ರೈ. ಇದನ್ನೆಲ್ಲ ಅದು ಒಂದು ರಿಪೋರ್ಟ್ ಹೋದ್ಮೇಲೆ 27 March 2014 WHO ಅವರು ಭಾರತವನ್ನು ಪೋಲಿಯೋ ಮುಕ್ತ ಒಂದು ಘೋಷಿಸ್ ಮಾಡಿದ್ರು. ಅವತ್ತಿಂದ ಇಲ್ಲಿವರೆಗೆ ಯಾವುದೂ ಒಂದು ಕೇಸು ಇವತ್ತಿಗೂ ರಿಪೋರ್ಟ್ ಆಗಿಲ್ಲ.
0: ಸರ್, ಇನ್ನು ಈ ಪೋಲಿಯೋ ವೈರಸ್ ಅನ್ನೋದು ಯಾವ ರೀತಿ ಹರಡುತ್ತೆ?
1: ಇದು ಆಕ್ಚುಲಿ ಪೋಲಿಯೋ ವೈರಸ್ ಈ ಹೊರಗೆ ನಾವು ಶೌಚ ಮಾಡ್ತಾರಲ್ಲ ಹುಡುಗರು, ಆ ಒಂದು ವೈರಸ್ ಅಲ್ಲಿಂದ ಬೆಳ್ಕೋತ ಹೋಗ್ತದೆ. ಆಮೇಲೆ ಹೊಲಸು ನೀರು, ಆಹಾರ, ದೂಷಿತ ಆಹಾರ, ಆಮೇಲೆ ಹುಡುಗರು ಕೈ ತಗೊಳ್ಳಾರ್ದನೆ ಬಾಯಲ್ಲಿ ಕೈ ಹಾಕ್ತಾರೆ. ಸೊ ಇವೆಲ್ಲ ಒಂದು ಕಾರಣದಿಂದ ಇದು ಹರಡೋದು ಬಹಳ ಫಾಸ್ಟ್ ಆಗಿ ಹರಡುತ್ತದೆ ಒಂದು ಹುಡುಗನಿಂದ ಇನ್ನೊಂದು ಹುಡುಗ.
0: ಸರ್, ಇನ್ನು ಈ ಒಂದು ಪೋಲಿಯೋ ನಿರ್ಮೂಲನೆಯಲ್ಲಿ ಈ ಒಂದು ಸಾಮಾನ್ಯ ನಾಗರಿಕರ ಪಾತ್ರ ಯಾವ ರೀತಿ ಇರಬೇಕು ಅಂತ?
1: ಸಾಮಾನ್ಯ ನಾಗರಿಕ ಪಾತ್ರ ಒಂದೇ ಇರ್ತದೆ. ನಾವಂತೂ ಡಾಕ್ಟರ್ ಅಲ್ಲ, ಬಟ್ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಬಹುದು. 5 ವರ್ಷದೊಳಗಿನ ಹುಡುಗರಿಗೆ 2 ಹನಿ ಪೋಲಿಯೋ ಪಿಲ್ಲರ್ಸ್ ಹಾಕುವಂತ ಒಂದು ಅವೇರ್ನೆಸ್ ಅವ್ರಿಗೆ ನಾವು ಹೇಳಬೇಕು. ಹಾಗೂ ಅವ್ರಿಗೆ ನಾವು ಅವೇರ್ನೆಸ್ ಮಾಡ್ಬೇಕಲ್ಲಪ್ಪ, ಕೈ ಸ್ವಚ್ಛ ಇಟ್ಕೊಳ್ರಿ, ನಿಮ್ದು ಮಲಮೂತ್ರ ಹೊರಗೆ ಮಾಡಬೇಡ್ರಿ. ಆಮೇಲೆ ಇನ್ನೊಂದು ಪೇರೆಂಟ್ಸ್ ಯಾರು ಸಣ್ಣ ಮಕ್ಳು ಇರ್ತಾರೆ ಅವ್ರಿಗೆ ನೀವು ಅವೇರ್ನೆಸ್ ಕೊಡ್ಬೇಕು. ಸೊ ಅವರು ತಮ್ಮ ಮಕ್ಳಿಗೆ ಕರ್ಕೊಂಡು ಹೋಗಿ ಈ ಪೋಲಿಯೋ ಬೂತಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕ್ತಾರೆ.
0: ಸರ್, ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂತ?
1: ಇದ್ರ ಉದ್ದೇಶ ಒಂದೇ, ಈ ಯಾವ ಹುಡುಗರಿಗೂ ಈ ವೈರಸ್ ಬರಬಾರದು ನಮ್ಮ ದೇಶದಲ್ಲಿ. 5 ವರ್ಷದೊಳಗಿನ ಹುಡುಗರಿಗೆ ಕಂಪಲ್ಸರಿ 2 ಹನಿ ಆ ಒಂದು ಡ್ರಾಪ್ ಹಾಕ್ಲಿಕ್ಕೇನೆ ಬೇಕು. ಸೊ ಇದು ಹಾಕ್ತಾ ಇದ್ರೆ ಭಾರತದ ಪೋಲಿಯೋ ವೈರಸ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು.
0: ಸರ್, ಇದು ಪೋಲಿಯೋ ಲಸಿಕೆ ಅನ್ನೋದು ಸುರಕ್ಷಿತನಾ?
1: OPV ಮತ್ತು IPV ಲಸಿಕೆಗಳು WHO ಅನುಮೋದಿತವಾಗಿದೆ, ಅಂದ್ರೆ ಅಧಿಕೃತ, ಇಟ್ ಇಸ್ ಅಥೋರೈಸ್ಡ್ ಅಂತಾರಲ್ಲ. ಇದು ಎಷ್ಟೋ ವರ್ಷದಿಂದ ಮಕ್ಕಳಿಗೆ, ಕೋಟ್ಯಾಂತರ ಮಕ್ಕಳಿಗೆ ಕೊಡಲಾಗಿದೆ. ಯಾವುದೇ ರೀತಿಯ ಇದು ದುಷ್ಪರಿಣಾಮ ಅಥವಾ ಸೈಡ್ ಇಫೆಕ್ಟ್ ಎಲ್ಲೂ ಕಂಡು ಬಂದಿಲ್ಲ. ಸೊ ಇದ್ರದ್ದು ಏನು ರಿಸ್ಕ್ ಇಲ್ಲ,
0: ಹಾಗಾಗಿ ಇದು ಸುರಕ್ಷಿತ.
1: ಎಕ್ಸಾಕ್ಟ್ಲಿ.
0: ಸರ್, ಇನ್ನು ಪೋಲಿಯೋ ಕುರಿತು ಸಮಾಜದಲ್ಲಿ ಇನ್ನೂ ಇರುವಂತಹ ತಪ್ಪು ಕಲ್ಪನೆಗಳು ಅನ್ನೋದಾದ್ರೆ ಯಾವ್ಯಾವ ತಪ್ಪು ಕಲ್ಪನೆಗಳಿದೆ ಸರ್?
1: ತಪ್ಪು ಕಲ್ಪನೆ ಅಂದ್ರೆ ಈಗ ನಮ್ಮೊಮ್ಮೆ ನಮ್ಮ ಹುಡುಗರಿಗೆ ಪೋಲಿಯೋ ವೈರಸ್ ಹಾಕಿವಿ ಮತ್ತೆ ಯಾಕೆ ಹಾಕ್ಬೇಕು? ಇದೊಂದು ದೊಡ್ಡ ಕಲ್ಪನೆ. ಎಷ್ಟೋ ಎಜುಕೇಟೆಡ್ ಹುಡುಗ ಪೇರೆಂಟ್ಸು ಒಮ್ಮೆ ಹಾಕಿವಿ ಮತ್ತೆ ಯಾಕೆ ಹಾಕ್ಬೇಕು, ಇದ್ರದ್ದು ಏನು ಉಪಯೋಗ? ಸೊ ಅದು ಒಂದು ತಪ್ಪು ಕಲ್ಪನೆ. ಇನ್ನೊಂದು, ಎಷ್ಟೋ ಮಂದಿಗೆ ಅನಿಸ್ತದೆ ಈ ಪೋಲಿಯೋ ತಗೋದ್ರಿಂದ ಅವ್ರಿಗೆ ಮುಂದೆ ಮಕ್ಕಳು ಆಗ್ತಾವೋ ಇಲ್ಲೋ, ಇದೊಂದು ಬಹಳ ಈಗ ಒಂದು ಕಮ್ಯುನಿಟಿಯಲ್ಲಿ ಇದೊಂದು ತಲೆಯಲ್ಲಿ ಬಂದಿದೆ, ಬಟ್ ಅದು ಸುಳ್ಳಿದೆ. ಆಮೇಲೆ ಇವು ಸಾಂಪ್ರದಾಯಿಕ ಒಂದು ಮಂದಿ ಅಥವಾ ಒಂದು ಕಲ್ಚರಲ್ ರಿಲಿಜಿಯಸ್ ಮಂದಿ ಒಂದು ವಿಚಾರ ಅದ, ಇದು ಹಾಕಬಾರ್ದು ಇದು ಹಾಕ್ಬೇಕು ಅಂತ. ಸೊ ಇವೆಲ್ಲ ಏನೂ ಸಂಬಂಧ ಇಲ್ಲ, ಇದು ಅತ್ಯಂತ ಸುರಕ್ಷಿತವಾಗದ. ಆಮೇಲೆ ಇದು ಹಾಕ್ಲಿಕ್ಕೆ ಬೇಕು, ಇದಾಗಿ ಹಾಕಿದ್ರೆ ನಿಮ್ಮ ಹುಡುಗರು ಆರೋಗ್ಯವಾಗಿರ್ತಾರೆ ಮತ್ತೆ ನಿಮ್ಮ ದೇಶ ಆರೋಗ್ಯವಾಗಿರ್ತದೆ.
0: ಸರಿ, ಪೋಲಿಯೋ ಪೀಡಿತ ವ್ಯಕ್ತಿಗಳು ಯಾವ ರೀತಿಯ ತೊಂದರೆಗಳನ್ನ ಎದುರಿಸ್ತಾರೆ ಅಂತ?
1: ನಡೆಯೋದು ಓಡಾಡುವಾಗ ಕಷ್ಟ ಆಗ್ತದೆ, ಯಾಕಂದ್ರೆ ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ, ಮತ್ತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗ್ತಾರೆ, ಎಕ್ಸೆಪ್ಷನಲ್ ಮಂದಿ ಹೋಗ್ತಾರೆ, ಬಟ್ ಎವರೇಜ್ ಮಂದಿ ಹೋಗ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಸಾಮಾಜಿಕವಾಗಿ ಅವನೊಂದು ಸ್ವಲ್ಪ ಬೇರೆ ರೀತಿಯಿಂದ ನೋಡುವಂತ ಒಂದು ಸಿಸ್ಟಮ್ ಇದೆ ಇಲ್ಲಿ. ಸೊ ಇವೆಲ್ಲ ಅವರು ಅನುಭವಿಸ್ಬೇಕಾಗ್ತದೆ.
0: ಸರ್, ಎರಡು ಹನಿ ಜೀವನದ್ದು ಎಂಬ ಒಂದು ಘೋಷಣೆಯ ಅರ್ಥ ಏನು ಅಂತ?
1: ಪೋಲಿಯೋದು ಎರಡು ಹನಿ ಮಗುವನ್ನು ಜೀವನ ಮಾನ ಅಂಗವಲಿಕದಿಂದ ರಕ್ಷಿಸುತ್ತದೆ. ಈ ಎರಡು ಹನಿಗಳು ಮಗುವಿಗೆ ನಡೆಯಲು, ಆಡಲು ಮತ್ತು ಸಾಮಾನ್ಯ ಜೀವನ ನಡೆಸಲು ಅವಕಾಶ ನೀಡುತ್ತದೆ. ಯಾವುದೇ ಸಂದೇಹಗಳಿದ್ದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ಪಲ್ಸ್ ಪೋಲಿಯೋ ದಿನದಂದು ಒಂದೇ ಒಂದು ಮಗುವನ್ನು ಬಿಡಲಾರದೆ ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ ಯಾವುದು ಒಂದು ಹುಡುಗನ್ ಬಿಡಬಾರದು. ಈ ಒಂದು ನಮ್ದು ಸಿಸ್ಟಮ್ ಏನದ ನಮ್ಮ ದೇಶದ್ದು, ಈ ಡಿಪಾರ್ಟ್ಮೆಂಟ್ ಅವ್ರ ಅವತ್ತಿನ ದಿವಸ ಮನೆ ಮನೆಗೆ ಹೋಗಿ ಹಾಕ್ತಾರೆ, ಆಮೇಲೆ ಎರಡು ದಿವಸ ಆದ್ಮೇಲೆ ಮತ್ತೆ ಹಾಕ. ಸೊ ಅದ್ರ ಉದ್ದೇಶ ಯಾವ ಹುಡುಗನು ಇದರಿಂದ ವಂಚಿತವಾಗಬಾರ್ದು.
0: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಈ ಕ್ಲಬ್ ಬೆಲಗಾಂ ಡಿಸ್ಟಿಕ್ 3170 ಸದಸ್ಯರಾದಂತಹ ರೋಟರಿಯನ್ ನರಸಿಂಹ ಆರ್ ಜೋಶಿ ಅವರು. ಸರ್, ಇನ್ನು ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ರೋಟರಿಯ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿದೆ, ಹಾಗಾಗಿ ಹೇಳಿ ಸರ್, ಈಗ ಪೋಲಿಯೋ ವಿರುದ್ಧ ಹೋರಾಡೋದಕ್ಕೆ ತಮಗೆ ಪ್ರೇರಣೆ ನೀಡಿದಂತಹ ಅಂಶ ಅನ್ನೋದಾದ್ರೆ ಯಾವುದು?
1: ನಾನು ರೋಟರಿ ಜಾಯ್ನ್ ಆದ್ಮೇಲೆ ನನ್ನೊಂದು ಒಂದೇ ಉದ್ದೇಶ ಇತ್ತು, ಈ ಪೋಲಿಯೋ ಸಣ್ಣ ಹುಡುಗರು ಹ್ಯಾಂಡಿಕ್ಯಾಪ್ಡ್ ಆಗೋದ್ರಿಂದ ಎಷ್ಟೋ ತಡೆಗಡೆ ಆಗ್ತದೆ, ಎಷ್ಟೋ ಅವ್ರ ಕನಸನ್ನು ಅವ್ರಿಗೆ ನೆನೆಸ್ಮಾ ಫುಲ್ಫಿಲ್ ಆಗಂಗಿಲ್ಲ, ಪೇರೆಂಟ್ಸ್ಗೆ ಎಷ್ಟೋ ತ್ರಾಸ ಆಗ್ತದೆ. ಇದಕ್ಕೆ ಕಾರಣ ಅವರು ಒಂದು ಆ ಒಂದು ತಪ್ಪು ಮಾಡ್ತಾರೆ, ವೈರಸ್ ಏನು ಪೋಲಿಯೋ ವ್ಯಾಕ್ಸಿನ್ ತಗೊಳಾರದೇ ಇರೋದ್ರಿಂದ ಇದೆಲ್ಲ ಆಗ್ತದೆ. ಪೋಲಿಯೋ ವ್ಯಾಕ್ಸಿನೇಷನ್ ಈಗ ಕಂಟಿನ್ಯೂಸ್ ತಗೋತಾ ಇದ್ರೆ 5 ವರ್ಷ ತನಕ ಇದನ್ನ ನಾವು ತಡೆಗಟ್ಟಬಹುದು. ಸೊ ಇದೊಂದು ಪ್ರೇರಣೆ ಬಂತು, ನಾವು ಇದರಲ್ಲೇ ಹೆಚ್ಚು ಕೆಲಸ ಮಾಡಬೇಕು, ಇದನ್ನು ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು, ಫಂಡ್ ರೇಸಿಂಗ್ ಮಾಡಬೇಕು. ಸೊ ರೋಟರಿ ಇದು 1985 ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಆ ರೋಟರಿ ಪ್ಲಾಟ್ಫಾರ್ಮ್ ತಗೊಂಡು ಇದರಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ.
0: ಸರ್, ಇನ್ನು ಜಾಗತಿಕ ಪೋಲಿಯೋ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ರೋಟರಿ ಇಂಟರ್ನ್ಯಾಷನಲ್ ಹೇಗೆ ತನ್ನ ಕೊಡುಗೆಯನ್ನ ನೀಡ್ತಾ ಇದೆ?
1: ರೋಟರಿ ಇದು ಕಾರ್ಯವನ್ನು 1985 ನಾ ಹೇಳದಂಗೆ ಶುರು ಮಾಡ್ತು, ಯಾವುದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಇಲ್ಲಿವರೆಗೆ 250 ಕೋಟಿ ಮಂದಿಗೆ ಮಕ್ಕಳಿಗೆ ಅದು ಲಸಿಕೆಯನ್ನು ಹಂಚಿದೆ, ಹಾಗೂ 1 ಬಿಲಿಯನ್ ಗಟ್ಟಲೆ ರೊಕ್ಕನ್ನು ಅದು ಫಂಡ್ ರೈಸ್ ಮಾಡಿ ಖರ್ಚು ಮಾಡಿ. ಸೊ ರೋಟರಿ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು.
0: ಸರ್, ಇವಾಗ ರೋಟರಿಯ ಒಂದು ಪೋಲಿಯೋ ಪ್ಲಸ್ ಕಾರ್ಯಕ್ರಮ ಇದೆ ಅಲ್ಲ, ಅದರ ಮುಖ್ಯ ಉದ್ದೇಶಗಳು ಏನು ಅಂತ?
1: ಅದರ ಮೇನ್ ಉದ್ದೇಶ ಅಂದ್ರೆ ಅವೇರ್ನೆಸ್, ವ್ಯಾಕ್ಸಿನ್ ಅವೇರ್ನೆಸ್, ಆಮೇಲೆ ಲಸಿಕೆ ಕೊಡುವುದು ಹಾಗೂ ಪೋಲಿಯೋ ಲಸಿಕೆ ತಲುಪಿಸುವುದು. ಈಗ ಆಫ್ರಿಕನ್ ಕಂಟ್ರಿಗೆ, ಪಾಕಿಸ್ತಾನ್ಗೆ, ಅಫ್ಘಾನಿಸ್ತಾನ್ಗೆ ಇಲ್ಲಿ ಈಗೂ ರೋಟರಿನೇ ವ್ಯಾಕ್ಸಿನೇಷನ್ ಕಳಿಸಿಕೊಡ್ತಾ ಇದೆ.
0: ಸರ್, ಪೋಲಿಯೋ ಲಸಿಕೆ ಅಭಿಯಾನಗಳ ಸಮಯದಲ್ಲಿ ಈ ಒಂದು ಸ್ವಯಂ ಸೇವಕರು ಯಾವ ರೀತಿಯ ಒಂದು ಸವಾಲುಗಳನ್ನು ಎದುರಿಸ್ತಾರೆ ಅಂತ?
1: ಇದು ಪರ್ಟಿಕ್ಯುಲರ್ಲಿ ಈ ಅಫ್ಘಾನಿಸ್ತಾನಲ್ಲಿ, ಗುಡ್ಗಾಡ್ ಪ್ರದೇಶದಲ್ಲಿ, ಆಮೇಲೆ ನಮ್ಮ ದೇಶದ ಈ ಉತ್ತರ ಭಾರತದ ಹಿಮಾಲಯ ಅಂದ ಇದು ಹಿಮಾಚಲ ಪ್ರದೇಶದಲ್ಲಿ ದೂರ ಪ್ರದೇಶಗಳಿಗೆ ತಲುಪುವುದು ಬಹಳ ಕಠಿಣ. ಲಸಿಕೆ ಬಗ್ಗೆ ಅವರಿಗೆ ಕಲ್ಪನೆ ಕೊಡ್ತಾರೆ, ಹಿಂಜರಿಕೆ ಮಾಡ್ತಾರೆ, ರಾಜಕೀಯ ಅಸ್ಥಿರತೆ ಮತ್ತು ಭದ್ರತೆ ಅಪಾಯ ಇದು ಇದೆ. ಈಗ ಪರ್ಟಿಕ್ಯುಲರ್ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಆಗ್ತಾವ ಈ ಕಾರ್ಯಕರ್ತಗಳ ಮೇಲೆ, ಇವನ್ನೆಲ್ಲ ಅದನ್ನು ಯುದ್ಧಗತನೇ ಯೂಸ್ ಮಾಡ್ತಾರೆ, ಅಂದ್ರೆ ಅದನ್ನೆಲ್ಲ ದಾಟ್ಕೊಂಡೇ ಹೋಗ್ತಾರೆ. ಸೊ ಇದು ಬಹಳ ಒಂದು ಕಠಿಣ ಕೆಲಸ ಅಂದ್ರೂ ಅಡ್ಡಿಯಿಲ್ಲ ಈ ಕಾರ್ಯಕರ್ತರು, ಬಟ್ ವಿ ಹ್ಯಾವ್ ಟು ಸಲ್ಯೂಟ್ ದೆಮ್. ಯಾಕಂದ್ರೆ ಈ ಬಿಸಿಲು ಮಳೆ ಏನೂ ನೋಡಲಾರ್ದೇನೆ ಈ ಕೆಲಸವನ್ನು ಮಾಡ್ತಾರೆ. ಈವನ್ ನಮ್ಮ ಭಾರತದಲ್ಲಿಯೂ ನೀವು ನೋಡಿರ್ಬೋದು, ಅಂಗನವಾಡಿ ಟೀಚರ್ ಆಗಲಿ ನರ್ಸ್ಗಳಾಗಲಿ ಅವರೆಲ್ಲ ರೋಡ್ ಮೇಲೆ ನೆಕ್ಸ್ಟ್ ಡೇ ಮನೆ ಮನೆಗೆ ಹೋಗಿ ಬಿಸಿಲಿರಲಿ ಮಳೆ ಇರಲಿ ಹೋಗಿ ಮನೆ ಮನೆಗೆ ಹೋಗಿ ಬಗಲ ಬಾರಿಸಿ ಕೇಳೆ ಔಷಧ ಹಾಕಿ ಬರ್ತಾರೆ. ಸೊ ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅವ್ರದ್ದು ಒಂದು ಕಾರ್ಯವನ್ನು ನಾವು ಮೆಚ್ಚುಗೆ ಕೊಡಬೇಕು.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಈ ಕ್ಲಬ್ ಬೆಲಗಾಂ ಡಿಸ್ಟಿಕ್ 3170 ಸದಸ್ಯರಾದಂತಹ ರೋಟರಿಯನ್ ನರಸಿಂಹ ಆರ್ ಜೋಶಿ ಅವರು. ಸರ್, ಇನ್ನು ಸಮಾಜದಲ್ಲಿ ಪೋಲಿಯೋ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಈ ರೋಟರಿ ಸದಸ್ಯರು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ?
1: ಈ ಒಂದು 1985 ಏನ್ ನಮ್ದು ರೋಟರಿ ಕಾರ್ಯಕ್ರಮ ಇದು ಪಲ್ಸ್ ಪೋಲಿಯೋ ತಗೊಂಡ್ರೆ ಎಲ್ಲಾ ಕ್ಲಬ್ದವರು ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಕ್ಲಬ್ ಎಲ್ಲಾ ರೋಟರಿ ಕ್ಲಬ್ ದವರು ವರ್ಷದಲ್ಲಿ ಈ NIED ಬರ್ತದಲ್ಲ ಅದಕ್ಕಿಂತ ಮೊದ್ಲೇ ಅವರು ಒಂದು ರ್ಯಾಲಿ ಮಾಡ್ತಾರೆ, ಹಾಗೂ ಶಾಲೆ ಕಾಲೇಜು ಮಾರುಕಟ್ಟೆ ಇಲ್ಲಿ ತಮ್ಮದೆಲ್ಲ ಪೋಸ್ಟರ್ ಹಚ್ಚಿ ಬರ್ತಾರೆ, ಆಮೇಲೆ ಒಂದು ಸೆಮಿನಾರ್ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಟಾಕ್ ಅಂತಾರಲ್ಲ ಡಾಕ್ಟರ್ಸ್ ಕರ್ಕೊಂಡೋಗಿ ಒಂದು ಸ್ಲಮ್ ಏರಿಯಾದಲ್ಲಿ ಹೋಗಿ ಅವ್ರಿಗೊಂದು ತಿಳುವಳಿಕೆನೂ ಪಡಿಸ್ತಾರೆ, ಬಾಬಾ ವ್ಯಾಕ್ಸಿನ್ ಯಾಕೆ ಹಾಕ್ಬೇಕು, ನೀವು ಇವತ್ತಿನ ದಿವಸ ಯಾಕೆ ಹೋಗ್ಬೇಕು, ಈಗ ನಾಳೆ 28ಕ್ಕೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಇದೆ, ಈಗ ಹೇಗೆ ನಾವು ಈಗ ಅವೇರ್ನೆಸ್ ಕಾರ್ಯಕ್ರಮ ನಮ್ಮ ಕ್ಲಬ್ ತಗೊಂಡಿದೆ ನಿಮ್ಮ ಮುಖಾಂತರ, ಹಾಗೆ ಎಲ್ಲರೂ ಒಂದೊಂದು ತಮ್ಮದು ಒಂದು ನಾಟಕ ಮಾಡ್ತಾರೆ, ಬೀದಿ ನಾಟಕ ಮಾಡ್ತಾರೆ, ಯಾರೋ ಹೋಗಿ ಸ್ಲಮ್ದಲ್ಲಿ ಹೇಳ್ತಾರೆ, ಡಾಕ್ಟರ್ಸ್ ಮೀಟಿಂಗ್ ಮಾಡ್ತಾರೆ, ಸೊ ವೇರಿಯಸ್ ಅಂದ್ರೆ ಕಾರ್ಯಕ್ರಮವನ್ನು ಹಂಚಿಕೊಂಡು ರ್ಯಾಲಿ ಮಾಡ್ತಾರೆ. ರ್ಯಾಲಿ ನೀವು ನೋಡಿರ್ಬೋದು, 2-wheeler ರ್ಯಾಲಿ ಮಾಡ್ತಾರೆ, ಎಷ್ಟೋ ಕಡೆ ಈ ರಿಕ್ಷಾದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ, ಇವತ್ತಿಗೂ ಅದು ಕಾರ್ಯಕ್ರಮ ಎಲ್ಲ ಕಡೆ ನಾವು ಪೋಲಿಯೋ ಇದು ರೋಟರಿ ಕ್ಲಬ್ ದವರು ಎವ್ರಿ ಇಯರ್ ಮಾಡ್ತಾರೆ.
0: ಸರಿ, ಒಂದು ಪೋಲಿಯೋ ನಿರ್ಮೂಲನೆಯ ಕೆಲಸದಲ್ಲಿ ತಮಗೆ ಅತ್ಯಂತ ಮರೆಯಲಾಗದ ಒಂದು ಅನುಭವ ಅಂತ ಇದ್ರೆ ಯಾವ್ದು ಒಂದು ಅನುಭವ ನಮ್ ಜೊತೆಗೆ ಹಂಚ್ಕೊಳ್ಬಹುದಾ?
1: ನಂದು ಅನುಭವ ಅಂದ್ರೆ, ಈಗ ನಾನು ಈ ಪೋಲಿಯೋ ವ್ಯಾಕ್ಸಿನೇಷನ್ ಡೇ ದಿವಸ ಏನು ಹೋಗ್ತಿವಲ್ಲ, ಅಲ್ಲೇ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳನ್ನ, ಎಷ್ಟು ಗರೀಬ್ ಅಂದ್ರೆ ಬಡವರು ಇರ್ತಾರೆ, ಶ್ರೀಮಂತರು ಬರ್ತಾರೆ, ಅಲ್ಲಿ ಯಾವುದೋ ಭೇದ ಭಾವ ಇರಂಗಿಲ್ಲ. ಬಟ್ ಅವಾಗ ಅನಿಸ್ತು ಈ ವೈರಸ್ ಯಾರನ್ನೂ ನೋಡೋದಿಲ್ಲ, ಅದು ಯಾರಿಗೂ ಹತ್ತಬಹುದು. ಸೊ ಈಗ ನಾವು ಗಪ್ ಕೂತ್ಬಿಟ್ವಿ ಅಂದ್ರೆ ನಮ್ದೆಲ್ಲ ಆರಾಮದ, ನಮ್ ಕಡೆ ಆರಾಮದ, ನಮ್ ಹುಡುಗರು ಆರಾಮದ ಅಂತ ಗಪ್ ಕೂತ್ರೆ ಮತ್ತೆ ಯಾರಿಗೇನು ತ್ರಾಸ ಆಗ್ಬೋದು. ಸೊ ಇದೊಂದು ತಲೆಯಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೇವೆ. ಹಾಗೂ ನಮ್ಮ ಕ್ಲಬ್ ನಲ್ಲಿ ಒಬ್ಬ ಡಾಕ್ಟರ್ ಅನಿಲ್ ಪಾಟೀಲ್ ಅಂತಿದ್ದಾರೆ, ಅವರು ಒಂದು ಸಹಾಯದಿಂದ ನಾವು ಎಷ್ಟೋ ಒಂದು 40-42 ಜನಕ್ಕೆ ಪೋಲಿಯೋ ಕರೆಕ್ಟಿವ್ ಸರ್ಜರಿನೂ ಮಾಡಿದ್ವಿ. ಇದು ಒಂದೊಂದು ಇನ್ಸ್ಪಿರೇಷನ್ ನಮ್ಗೆ, ಅಂದ್ರೆ ನಾವು ಬರೀ ಅವೇರ್ನೆಸ್ ಮಾಡಿ ಫಂಡ್ ರೈಸ್ ಮಾಡಿ ಕೂತ್ಕೊಂಡಿಲ್ಲ, ಯಾರು ಅಫೆಕ್ಟೆಡ್ ಆಗಿದ್ರೆ ಅವ್ರಿಗೂ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ.
0: ಸರ್, ಇನ್ನು ಈ ಪೋಲಿಯೋ ಅಭಿಯಾನವನ್ನ ಯಶಸ್ವಿಗೊಳಿಸುವುದಕ್ಕಾಗಿ ಸಮುದಾಯ ಭಾಗವಹಿಸುವಿಕೆ ಅಂದ್ರೆ ಅದು ಎಷ್ಟು ಮುಖ್ಯವಾಗುತ್ತೆ ಸರ್? ಒಂದು ಸಾರ್ವಜನಿಕರ ಭಾಗವಹಿಸುವಿಕೆ,
1: ಸಾರ್ವಜನಿಕರ ಭಾಗವಹಿಸಲಿಲ್ಲ ಅಂದ್ರೆ ಇದು ಸಕ್ಸಸ್ಫುಲ್ ಆಗುದಿಲ್ಲ. ಯಾಕಂದ್ರೆ ನಾವು ಎಷ್ಟೇ ಅವೇರ್ನೆಸ್ ಮಾಡ್ಲಿ, ನಾವು ಎಷ್ಟೇ ಫಂಡ್ ರೈಸಿಂಗ್ ಮಾಡ್ಲಿ, ಅವ್ರ ಪಾರ್ಟಿಸಿಪೇಷನ್ ಇಲ್ಲದೇನೆ ಇದು ಸಕ್ಸಸ್ ಆಗುವುದು ತುಂಬಾ ತುಂಬಾ ಕಠಿಣ. ಅದೇ ವಿ ಶುಡ್ ಥ್ಯಾಂಕ್ ದಿಸ್ ಇನ್ನೋ ಸಮುದಾಯಕ್ಕೂ ನಾವು ಧನ್ಯವಾದ ಹೇಳ್ಬೇಕು. ನಮ್ಮ ಅವರು ಒಂದು ಕರೆಗೆ ಅಥವಾ ನಮ್ಮ ಒಂದು ಅಪೀಲ್ಗೆ ಅವರು ಓ ಕೊಟ್ಕೊಂಡು ಎಲ್ಲರೂ ಬರ್ತಾರೆ. ಈಗ ನೀವು ನೋಡಿರ್ಬೋದು ಎಲ್ಲಾ ವ್ಯಾಕ್ಸಿನ್ ಈ ಪೋಲಿಯೋ ಬೂತ್ ದಿವಸ ಕನಿಷ್ಠ ಒಂದು 500-600 ಮಿನಿಮಮ್, ಆಮೇಲೆ ಒಂದೊಂದು ಕಡೆ 1200 ಹುಡುಗರು ಬಂದು ವ್ಯಾಕ್ಸಿನ್ ಹಾಕ್ತಾರೆ. ಸೊ ಅವೇರ್ನೆಸ್ ಈಗ ಎಲ್ಲಾ ಕಡೆ ಬೆಳೆದಿದೆ. ಅದು ಫ್ರೀ ಅಂತಲ್ಲ, ಅವರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿನೂ ಹಾಕ್ಸೋತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸೋತಾರೆ, ಹಾಗೂ ಇಂಥ NIED ಕಾರ್ಯಕ್ರಮದಲ್ಲೂ ಫುಲ್ ತಮ್ದು ಆಕ್ಟಿವ್ ಪಾರ್ಟಿಸಿಪೇಷನ್ ತೋರಿಸ್ತಾರೆ. ಅವರು ಪಾರ್ಟಿಸಿಪೇಷನ್ ಇಲ್ಲದೆ ಈ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.
0: ಸರ್, ಇನ್ನು ಪೋಲಿಯೋ ನಿರ್ಮೂಲನೆಯಲ್ಲಿ ಸರ್ಕಾರ ಮತ್ತು ಇತರ ಸಂಸ್ಥೆಗಳೊಂದಿಗೆ ಇರುವಂತಹ ಪಾಲುದಾರಿಕೆಯ ಪಾತ್ರ ಏನು?
1: ರೋಟರಿ ಇದು ಒಂದೇ ಅಲ್ಲ, ಈ ಏನು ರೋಟರಿ ಇದು ಒನ್ ಆಫ್ ದ ಪಾರ್ಟ್. ರೋಟರಿ ಜೋಡಿ WHO ಇದೆ, UNICEF ಇದೆ, CDC, ಬಿಲ್ ಅಂಡ್ ಮಿಲಿಂಡಾ ಗೇಟ್ಸ್, ಈ ಫೌಂಡೇಶನ್ ಎಲ್ಲರೂ ಇದಕ್ಕೆ ಫಂಡ್ ರೇಸಿಂಗ್ ಮಾಡ್ತಾರೆ, ವ್ಯಾಕ್ಸಿನ್ ಸಪ್ಲೈ ಮಾಡ್ತಾರೆ. ಹಾಗೂ ಆಫ್ರಿಕಾದಲ್ಲಿ ಆಗಲಿ, ಅಫ್ಘಾನಿಸ್ತಾನಲ್ಲಾಗಲಿ, ಈ ಒಂದು ವ್ಯಾಕ್ಸಿನ್ ಹೋಗಿ ಮುಟ್ಲಬೇಕಲ್ಲ, ಇದೆಲ್ಲನೂ ಕೂಡಿ ಇದೊಂದು ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸ ನಡೀತಾ ಇದೆ.
0: ಸರಿಗ, ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಲಾಗಿದೆ, ಹಾಗೇನೆ ಜಗತ್ತು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವಾಗೋದಿಕ್ಕೆ ಎಷ್ಟು ಹತ್ತಿರದಲ್ಲಿದೆ ಅಂತ ತಾವು ಭಾವಿಸ್ತೀರಾ?
1: ಈಗ ಆಲ್ಮೋಸ್ಟ್ 99.99% ನಾವು ಅಚೀವ್ ಮಾಡಿದ್ವಿ. ಪಾಕಿಸ್ತಾನದಲ್ಲಿ ಇನ್ನೂ 3 ಕೇಸ್ ರಿಪೋರ್ಟ್ ಆಗಿದೆ, ಅಫ್ಘಾನಿಸ್ತಾನದಲ್ಲಿ 6 ಕೇಸ್ ಇನ್ನೂ ರಿಪೋರ್ಟ್ ಆಗಿದೆ. ಇದು ಲೇಟೆಸ್ಟ್ ರಿಪೋರ್ಟ್ ಅಂದ್ರೆ January 2026 ರಿಪೋರ್ಟ್. ಈ 9 ಕೇಸ್ ಇನ್ನೂ ಅಲ್ಲಿ ಇರೋದ್ರಿಂದ ನಾವು ಬಹಳ ಹತ್ತಿರ ಇದ್ದೀವಿ, ಬಟ್ ಇನ್ನೂ ಫುಲ್ ಮುಕ್ತವಾಗಿಲ್ಲ. ಯಾಕಂದ್ರೆ ಅವು 0 ಆಗ್ಬೇಕು, 3 ವರ್ಷವರೆಗೆ ಅಲ್ಲಿ ಯಾವುದೂ ಕೇಸ್ ರಿಪೋರ್ಟ್ ಆಗಬಾರದು, ಅವಾಗನೇ ವರ್ಲ್ಡ್ ಅಂದ್ರೆ ಜಗತ್ತು ನಾವು ಪೋಲಿಯೋ ಮುಕ್ತ ಅಂತ ಘೋಷಣೆ ಮಾಡಿ.
0: ಸರಿಗ, ಪೋಲಿಯೋ ಲಸಿಕೆಯ ಬಗ್ಗೆ ಸಾಮಾನ್ಯವಾಗಿ ಯಾವ ತಪ್ಪು ಕಲ್ಪನೆಗಳಿವೆ?
1: ಅದೇ ನಾ ಹೇಳಿದಲ್ಲ ನಿಮ್ಮ ಮಗಳೇ, ಇದು ಒಮ್ಮೆ ಲಸಿಕೆ ಹಾಕಬಾರ್ದು, ಕಾಯಂ ಹಾಕ್ತಾ ಇರಬೇಕು. ಆಮೇಲೆ ಲಸಿಕೆ ಒಮ್ಮೆ ಹಾಕಿದ್ಮೇಲೆ ಮುಗೀತು ಅಂತ ಅನ್ಬಾರ್ದು, ಮತ್ತೆ 5 ವರ್ಷ ತನಕ ಅಂದ್ರೂ ಹಾಕ್ತಾ ಇರಬೇಕು. ಮತ್ತೆ ಇದು ಬರೀ ಬಡವರಿಗೆ ಬರ್ತದೆ ಅಂತೇನು ತಪ್ಪು ಕಲ್ಪನೆ ಅದ, ಅದು ಬಹಳ ಸುಳ್ಳದು, ಎಲ್ಲಾರ್ಗೂ ಯಾರಿಗೂ ಬರಬಹುದು. ಸೊ ಇವೆಲ್ಲ ಈ ಕಲ್ಪನೆಯನ್ನು ನಾವು ತಲೆಯನ್ನು ತೆಗೆದು ಒಯ್ಯಬೇಕು. ಆಮೇಲೆ ನಾವು ವ್ಯಾಕ್ಸಿನ್ 5 ವರ್ಷವರೆಗೆ ಆ ಒಂದು ಹುಡುಗಾಗ್ಲಿ ಹುಡುಗಿ ಆಗ್ಲಿ ಕೊಡ್ತಾ ಇರಬೇಕು.
0: ಸರಿ, ಇನ್ನು ಯುವಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಪೋಲಿಯೋ ಮುಕ್ತ ಒಂದು ಜಗತ್ತಿನ ಗುರಿಗೆ ತಮ್ಮದೇ ಆದ ಕೊಡುಗೆಯನ್ನ ಯಾವ ರೀತಿ ಅವರು ಸಲ್ಲಿಸಬಹುದು ಅಂತ?
1: ಜಾಗೃತಿಕ ಅಭಿಯಾನ ನಡೆಸಿದೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಇದೊಂದು ಮುಹಿಮ್ ನಡೆದ ಬಿಟ್ಟದ ಅವೇರ್ನೆಸ್. ಅದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹರಡಿ, ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಆಮೇಲೆ ಪ್ರಿಂಟ್ ಮೀಡಿಯಾ, ಯೂಟ್ಯೂಬ್, ಇಲ್ಲಿಯೂ ಎಲ್ಲ ನಮ್ದು ವಿಡಿಯೋ ಬರ್ತಾ ಇರ್ತದೆ, ಅವೇರ್ನೆಸ್ ಆಗ್ತಾ ಇರ್ತದೆ. ಆಮೇಲೆ ಎಷ್ಟೋ ಸೆಲಿಬ್ರಿಟೀಸ್ಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ರೋಟ್ರಾಕ್ಟ್ ಇದು ಬಹಳ ಇಂಪಾರ್ಟೆಂಟ್, ಇವೆಲ್ಲ ನಮ್ಮ ಕಾಲೇಜ್ ಹುಡುಗರು ರೋಟ್ರಾಕ್ಟ್ ಕ್ಲಬ್ದವರು, ಅವರು ಇದರಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಸ್ವಯಂ ಸೇವಕರಾಗಲಿ ಆಮೇಲೆ ಯುವಕರ ಧ್ವನಿ ಇದು ಬಹಳ ವೆರಿ ಇಂಪಾರ್ಟೆಂಟ್. ಯುವಕರು ಬಹಳ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ತಾವು ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾವುದು ರ್ಯಾಲಿ ಒಳಗೆ ಅವರೇ ಹೆಚ್ಚಿರ್ತಾರೆ.
0: ಸರಿನ್ನು ಪೋಲಿಯೋ ಪ್ಲಸ್ ಕಾರ್ಯಕ್ರಮವನ್ನು ಹೊರತುಪಡಿಸಿ ಈ ಪೋಲಿಯೋವನ್ನು ಮೀರಿ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಏನು ಪರಿಣಾಮವನ್ನು ಬೀರ್ತಾ ಇದೆ ಈ ಒಂದು ರೋಟರಿ ಕ್ಲಬ್?
1: ಪೋಲಿಯೋ ಪ್ಲಸ್ ನಿರ್ಮಿಸಿದ ಕೋಲ್ಡ್ ಚೈನ್ ಇಂದ ವ್ಯವಸ್ಥೆಯಿಂದ ಸ್ವಯಂ ಸೇವಕರು ಜಾಲವನ್ನು ಕೋವಿಡ್ ಅಂತ ಕೆಲಸದಲ್ಲೂ ನಾವು ರೋಟರಿದವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಗಂಗೆ ಪೋಲಿಯೋ ಕರೆಕ್ಟಿವ್ ಸರ್ಜರಿ ಮಾಡ್ತಾ ಇದ್ದಾರೆ ಎಲ್ಲ ನಮ್ದು ಕ್ಲಬ್ದಲ್ಲಿ, ಕೊಲ್ಲಾಪುರದಲ್ಲಿ ಮಾಡ್ತಾ ಇದ್ದಾರೆ, ಗೋವಾದಲ್ಲಿ ಮಾಡ್ತಾರೆ, ಬೆಳಗಾಂದಲ್ಲಿ ಮಾಡ್ತಾರೆ, ಹೀಗೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ. ಹಾಗೂ ಅವ್ರಿಗೆ ಎಷ್ಟೋ ಮಂದಿಗೆ ಇದು ಕೊಡ್ತಾರೆ, ಏನು ಆರ್ಟಿಫಿಷಿಯಲ್ ಲಿಂಬ್ಸ್ ಅಂತಾರಲ್ಲ, ಅದನ್ನು ಅವ್ರು ಸಪ್ಲೈ ಮಾಡ್ತಾರೆ. ಸೊ ಯಾವುದೇ ಬರೇ ವ್ಯಾಕ್ಸಿನ್ ಕೊಡೋದು ಅಥವಾ ಅವೇರ್ನೆಸ್ ಅಷ್ಟಿಗೆ ನಮ್ದು ಒಂದು ಸೀಮಿತವಾಗಿಲ್ಲ, ಇದು ಎಕ್ಸ್ಟೆಂಡ್ ಆಗಿ ಪೋಸ್ಟ್ ಆಪರೇಟಿವ್ ಆಪರೇಷನ್ಸ್ ಮಾಡ್ತಾರೆ. ಸೊ ಬಹಳಷ್ಟು ಕಾರ್ಯಕ್ರಮ ಈ ರೋಟರಿ ಅವರು ಅದನ್ನ ಕೈಗೊಂಡಿದ್ದಾರೆ.
0: ಸರ್, ಈಗ ಪೋಲಿಯೋ ಅಭಿಯಾನದಲ್ಲಿ ತಾವು ಭಾಗವಹಿಸಿ ಅದು ಯಶಸ್ವಿಯಾದ ಬಗ್ಗೆ ಯಾವ್ದಾದ್ರೂ ಒಂದು ಕತೆ ಅಂತ ಇದೆ, ಅದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದಾ?
1: ಕತೆ ಅಂದ್ರೆ ಇದೆ, ನಾ ಹೇಳದಲ್ಲ ನಿಮ್ಗೆ, ನಾವು ಈಗ ಒಂದು 42 ಮಂದಿಗೆ ಏನು ಆಪರೇಷನ್ ಮಾಡಿದ್ವಿ, ಅದು ಒಂದು ನಮ್ದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದಕ್ಕೆ ನಾವು ರೋಟರಿ ಫೌಂಡೇಶನ್ ಹಾಗೂ ನಮ್ಮ ಕ್ಲಬ್ದು ಎಲ್ಲ ಮೆಂಬರ್ ಸಹಯೋಗ, ಆಮೇಲೆ ನಮ್ಮ ಇಂಟರ್ನ್ಯಾಷನಲ್ ಪಾರ್ಟ್ನರ್ ಸಹಯೋಗ, ಇದೊಂದು ಮರೆಯಲಾರದ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಎಷ್ಟೋ ಕಂಫರ್ಟ್ ಸಿಕ್ಕಿದೆ, ಅವ್ರು ಒಂದು ಏನೋ ಒಂದು ಬಳತಿದ್ರು, ಆಮೇಲೆ ಎಷ್ಟೋ ಮಂದಿ ಸ್ಪೋರ್ಟ್ಸ್ ಒಂದೆರಡು ಹುಡುಗಿ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಫ್ಟರ್ ಆಪರೇಷನ್. ಸೊ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿ ಕಟ್ಟಿಸ್.
0: ಸರ್, ಈಗ ಪೋಲಿಯೋ ಲಸಿಕೆಯ ಬಗ್ಗೆ ಪೋಷಕರಿಗೆ ಒಂದು ಸಂದೇಶ ನೀಡಬೇಕು ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ಪೋಲಿಯೋಗೆ ಚಿಕಿತ್ಸೆ ಇಲ್ಲ, ಕೆಲವು ತಡೆಗಟ್ಟಕ್ಕೆ ಮಾತ್ರ, ಬರೀ ನಾವು ಅದನ್ನ ತಡು ಮಾಡೋದು ಇಷ್ಟೇ, ಬಟ್ ಅದಕ್ಕೆ ಚಿಕಿತ್ಸೆ ಇಲ್ಲ. ನಿಮ್ಮ ಮಗುವಿಗೆ ಎರಡು ಹನಿ ನೀಡುವುದು ಎಂದರೆ ಅದು ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು. ಪೋಲಿಯೋ ಪ್ಲಸ್ನಿಂದ ದಿನದೊಂದು ಒಂದು ಮಗು ಬಿಡಬಾರದು. ಅವತ್ತಿನ ದಿವಸ 28 ತಾರೀಕಿಗೆ, ಈ ಬರುವ 28 ತಾರೀಕಿಗೆ ಯಾವ ಕೂಸು ಯಾವ ಹುಡುಗನು ಮಗುನು ಬಿಡಬೇಡ್ರಿ. ಆಮೇಲೆ ಈ ನಿಮ್ಮ ಮನೆ ಬಾಜುಕಿರಲಿ ಅಥವಾ ನಿಮ್ಮ ಕಾಲನಿದಲ್ಲಿರಲಿ, ನೀವೆಲ್ಲರೂ ಇದನ್ನ ಸ್ಪ್ರೆಡ್ ಮಾಡಿ ಆ ಹುಡುಗರಿಗೆ ವ್ಯಾಕ್ಸಿನ್ ಹಾಕಿಸೋ ಕೆಲಸವನ್ನು ಮಾಡಬೇಕು.
0: ಸರಿ, ಈಗ ಪೋಲಿಯೋ ಅನ್ನುವಂಥದ್ದು ಮತ್ತೆ ಮರಳಿ ಬರಬಾರದು ಅಂತ ಮಾಡಬೇಕಾದ್ರೆ ರೋಟರಿ ಅವರ ಒಂದು ಭವಿಷ್ಯದ ಯೋಜನೆಗಳು ಏನು ಅಂತ?
1: ಈಗ ರೋಟರಿದು ಯೋಜನೆ ಬಹಳ, ಈಗ ನಾವು ಹೇಳಿದ್ರಲ್ಲ ಫಂಡ್ ರೈಸಿಂಗ್ ಮಾಡ್ತಾ ಇದ್ದಾರೆ, ಎಷ್ಟೋ ಫಂಡ್ ಪಾರ್ಟ್ನರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೋಟರಿಗೆ, ರೋಟರಿನೂ ಸಪೋರ್ಟ್ ಮಾಡ್ತಾ ಇದೆ. ಅವ್ರದ್ದು ಮೇನ್ ಉದ್ದೇಶ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿ ಎವ್ರಿ ಚೈಲ್ಡ್ ಶುಡ್ ಗೆಟ್ ಎ ವ್ಯಾಕ್ಸಿನೇಷನ್, ಇದೊಂದು ದೊಡ್ಡ ಅವ್ರದ್ದೊಂದು ಉದ್ದೇಶ ಇದೆ. ಆತಂದ್ರೆ ನಮ್ಮ ಜಗತ್ತು ಪೋಲಿಯೋ ಮುಕ್ತವಾಗ್ತದೆ ಹಾಗೂ ನಮ್ಮ ದೇಶನೂ ಸುರಕ್ಷಿತವಾಗ್ತದೆ. ಯಾಕಂದ್ರೆ ನಮ್ದವ್ರು ನೇಬರ್ ಇದ್ದಾರೆ, ಯಾವಾಗೂ ಅದು ವಲಸೆ ಬರಬಹುದು ವೈರಸ್. ಸೊ ವಿ ಆರ್ ಆಲ್ಸೋ ನಾಟ್ ಸೇಫ್, ಅಂದ್ರೆ ನಾವು ಸೇಫ್ ಇದ್ದೀವಿ ಅಂತ ಹೇಳುವುದು ಕಠಿಣ. ಸೊ ರೋಟರಿ ಉದ್ದೇಶ ಈಗ ಆ ಎರಡು ದೇಶದಲ್ಲಿ ಟೋಟಲ್ ವೈರಸ್ ಮುಕ್ತ ಕೆಲಸ ಜೋರಾಗಿ ನಡೆದಿದೆ.
0: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ಬಣಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಒಂದೇ ಸಂದೇಶ, 28 ರವಿವಾರದಂದು ನಿಮ್ಮ ಹತ್ತಿರವಾದ ಪೋಲಿಯೋ ಬೂತಿಗೆ ಹೋಗಿ ನಿಮ್ಮ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಅನ್ನು ತಪ್ಪದೇ ಹಾಕಿಸಿ. ನಿಮ್ಮ ಮನೆಯಲ್ಲಿ ಯಾರು ಮಕ್ಕಳಿಲ್ಲ ಅಂದ್ರೆ ನಿಮ್ಮ ಆಜುಬಾಜು ಯಾರು ಇರ್ತಾರೆ ನೇಬರ್ಸ್ ಇದ್ರೆ ಅವ್ರಿಗೆ ಅವೇರ್ನೆಸ್ ಮಾಡಿ, ಅವ್ರು ಗೈಡ್ ಮಾಡಿ, ಆಮೇಲೆ ಇದು ಅವೇರ್ನೆಸ್ ಮೆಸೇಜ್ ಎಲ್ಲ ನಿಮ್ಮ ಕಾಲನಿದವ್ರಿಗೆ ತಲುಪುವಂತ ಒಂದು ಸಹಾಯ ಮಾಡಿ ಈ ವೈರಸ್ ಬರದಾರದಂಗೆ ನಮ್ಮ ದೇಶವನ್ನು ಉಳಿಸುವ ನಿಮ್ಮ ಕರ್ತವ್ಯವನ್ನು ಮಾಡಬೇಕಂತ ನಮ್ದು ಕಳಕಳಿ ವಿನಂತಿ.
0: ಖಂಡಿತ ಸರ್. ಸರ್, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನದ ಕುರಿತು ಜೊತೆಗೆ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ರೋಟರಿಯ ಮಹತ್ವದ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಪೋಲಿಯೋ ಒಂದು ತಡೆಗಟ್ಟಬಹುದಾದಂತಹ ರೋಗ. ಪ್ರತಿಯೊಬ್ಬ ಪೋಷಕರ ಜಾಗೃತಿ ಮತ್ತು ಸಮಯಕ್ಕೆ ಸರಿಯಾದ ಲಸಿಕೆಯಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿಡಬಹುದು. ಹೀಗಾಗಿ ಪಲ್ಸ್ ಪೋಲಿಯೋ ದಿನದಂದು 5 ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗೂ ಪಲ್ಸ್ ಪೋಲಿಯೋನ ಹಾಕೋಣ, ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, 2nd Floor, केलीज डॉक्टर प्रभाकर कोरे हॉस्पिटल आणि MRC. फोन नंबर 0831255530 आणि 2473777, एक्सटेन्शन 1530.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ಕನಸು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯವನ್ನು ತಿಳಿಸುವೆ, ಆದ್ರೆ ನಿಮಗೆ ಒಂದು ವಿಷಯ, ನಿಮಗೆ ಒಂದೇ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದ್ದೇನೆ. ಏನೋ ಚಾಲೆಂಜ್, ಕಾರ್ಯಕ್ರಮದ ವಿಷಯನೇ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊಡೋ ಚಾಲೆಂಜ್ ಅನ್ನ ನೀವು ಮಾಡ್ತೀರಾ ಇಲ್ಲೋ ಗೊತ್ತಿಲ್ಲ. ಸೋ ಸ್ನೇಹಿತರೆ, ಎಲ್ಲರೂ ಸಿದ್ಧರಾಗಿ ಇವತ್ತಿನ ಚಾಲೆಂಜ್ಗೋಸ್ಕರ. ಆ ಚಾಲೆಂಜ್ ಏನು ಎಲ್ಲ ಹೇಳುವೆ, ಅದಕ್ಕಿಂತ ಮುಂಚೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆಯೊಂದಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸುವೆ. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 91.4 FM KLE ಕನಸು.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಚಾಲೆಂಜಿನ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳುವೆ. ಈ ಚಾಲೆಂಜ್ ಅನ್ನ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಮಾಡಬಹುದು, ಆದರೆ ಈ ಚಾಲೆಂಜ್ ಬಹಳ ಕಠಿಣವಾದದ್ದು. ನೋಡಿ, ಚಾಲೆಂಜ್ ಅಂತ ತಕ್ಷಣ ನಮಗೆ ಬಾಲ್ಯದ ದಿನಗಳು ನೆನಪಾಗುತ್ತೆ. ಆ ಒಂದು ಮೈದಾನದಲ್ಲಿ ಯಾರು ಒಬ್ಬ ಗೆಳೆಯ ನಮಗೆ ಚಾಲೆಂಜ್ ಕೊಡ್ತಿದ್ದ, ಇಲ್ಲಿಂದ ಅಲ್ಲಿ ಓಡಿ ಹೋಗು, ತೋರ್ಸು ಎಷ್ಟು ಜಲ್ದಿ ಓಡಿ ಹೋಗ್ತೀಯಾ, ಅಥವಾ ಸ್ನೇಹಿತರೆ ಕ್ರಿಕೆಟ್ ನಲ್ಲಿ ನೆಕ್ಸ್ಟ್ ಬಾಲ್ ಸಿಕ್ಸ್ ಹೊಡಿತೇನೆ, ಚಾಲೆಂಜ್ ನಡಿ. ಹಾ, ಆ ಚಾಲೆಂಜ್ ವಿರುದ್ಧ ನಾವು ಏನ್ ಮಾಡ್ತಿದ್ವಿ, ನಾ ಚಾಲೆಂಜ್ ಗೆದ್ರ ನೀ ನನಗೆ ಏನ್ ಕೊಡವ. ನಾವು ನಮ್ಮ ಬಾಲ್ಯದ ದಿನಗಳಲ್ಲಿ ಲಿಮ್ಲೆಟ್ ಚಾಕ್ಲೇಟ್ ಬರ್ತಿದ್ದು ಗೊತ್ತೈತ್ರಿ, 50 ಪೈಸೆಗೆ 4-5 ಹಿಂಗ ಆರೆಂಜ್ ಕಲರ್, ಬಾಯಾಗ ನೀರ್ ಬಂತು ನೋಡ್ರಿ ಅಬ್ಬಾ ಸಾಯಿಬಾಬಾ, ಇಷ್ಟು ಚಲೋ ಇತ್ರಿ ಸ್ನೇಹಿತರೆ. ನಮ್ಮ ಬಾಲ್ಯದ ದಿನಗಳಲ್ಲಿ ಚಾಲೆಂಜ್ ಅನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಆ ಚಾಲೆಂಜ್ ಗೆದ್ರೆ ನಾವು ಈ ತರದ ಒಂದು ಏನದು ಚಾಕ್ಲೇಟ್ ಜಿಗಿಳಿ ಇವೆಲ್ಲ ತಿಂತಿದ್ವಿ. ಈಗ ಮಂಜು ನೀವೆಲ್ಲ ಇರ್ಲಿ, ಚಾಲೆಂಜ್ ಏನಿದೆ ಅದಾರು ಹೇಳಪ್ಪ ಅನ್ನೋ ಒಂದು ಕುತೂಹಲದಿಲ್ಲ, ನೀವೆಲ್ಲರೂ ಈ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ. ಸೊ ಚಾಲೆಂಜಿನ ಬಗ್ಗೆ ಹೇಳುವೆ ಆತ್ಮೀಯ ಸ್ನೇಹಿತರೆ. ಇವತ್ತಿನ ಚಾಲೆಂಜ್ ಏನಿದೆ ಗೊತ್ತಾ, ನಿಮ್ಮ ಕೈಯಲ್ಲಿರೋ ಆ ಒಂದು ಮೊಬೈಲ್ ಇವತ್ತಿನ ದಿನಕ್ಕೆ ಎಲ್ಲಾದರೂ ಒಂದು 30 ನಿಮಿಷ, ಬೇಡ 30ಕ್ಕಿಂತ ಸ್ವಲ್ಪ ಜಾಸ್ತಿನೇ ಚಾಲೆಂಜ್ ಕೊಡ್ತಾ ಇದ್ದೇನೆ, 60 ನಿಮಿಷ ಆ ಮೊಬೈಲು ದಂಡಿಗಿಡಿ, ಏನು ಇಲ್ಲ, ಮೊಬೈಲು ಇರಬಾರ್ದು, ಟಿವಿನೂ ಇರಬಾರ್ದು, ಏನು ಇರಬಾರ್ದು. ಸೊ 30-60 ನಿಮಿಷ ಮೊಬೈಲ್ ಇಲ್ಲದೆ, ಯಾವುದೇ ಸ್ಕ್ರೀನ್ ಇಲ್ಲದೆ ಇವತ್ತಿನ ದಿನ ಕಳೆದು ತೋರಿಸ್ರಿ. ಇವತ್ತಿನ ದಿನದಲ್ಲಿ ಒಂದು 60 ನಿಮಿಷ ಮೊಬೈಲ್ ಸ್ಕ್ರೀನ್ ಕಂಪ್ಯೂಟರ್ ಯಾವುದೇ ರೀತಿಯ ಟೆಕ್ನಾಲಜಿಯನ್ನು ಬಳಸಲಾರದೆ ಏಕಾಂತವಾಗಿ ಸ್ವಲ್ಪ ನಿಮ್ಮೊಂದಿಗೆ ನೀವು ಕಾಲವನ್ನು ಕಳೀರಿ, ಚಾಲೆಂಜೇ ಇದು. ಚಾಲೆಂಜ್ ಬಗ್ಗೆ ಗೊತ್ತಾಯ್ತಲ್ಲ, ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KL ಈ ಕನಸು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಚಾಲೆಂಜ್ ಅಪ್ಪೋ ಚಾಲೆಂಜ್ ಸ್ನೇಹಿತರೆ, ಬಾಲ್ಯದ ಚಾಲೆಂಜ್ ಅಂಡ್ ಈಗಿನ ಚಾಲೆಂಜ್ ನಲ್ಲಿ ಏನು ಬರಕಿಲ್ಲ. ಬಾಲ್ಯದಲ್ಲಿ ನಾವು ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ತಿದ್ವಿ ಮೈದಾನದಲ್ಲಿ. ನೆಕ್ಸ್ಟ್ ಬಾಲ್ ಸಿಕ್ಸ್ ಫುಟ್ಬಾಲ್ ಆಡುವಾಗ ಈ ಬಾಲ್ ಗೋಲ್ ಹೊಡೆದೇ ಹೊಡಿತೇನೆ ಆ ಪೆನಾಲ್ಟಿ ಕಿಕ್ಸ್ ನಲ್ಲಿ ಅಂತ ನಾವು ತಿಳ್ಕೊಂಡು ಕೂತಿದ್ವಿ. ಸೊ ಸ್ನೇಹಿತರೆ, ಬಾಲ್ಯದ ಚಾಲೆಂಜ್ ಅಂಡ್ ಈಗಿನ ಚಾಲೆಂಜ್ ನಲ್ಲಿ ಏನ್ ಫರಕಿಲ್ಲ. ಬಾಲ್ಯದ ಚಾಲೆಂಜು ಅಷ್ಟೇ ಕುತೂಹಲ, ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು. ಈಗಿನ ಚಾಲೆಂಜು ಅಷ್ಟೇ ಎಕ್ಸೈಟ್ಮೆಂಟ್ ನಲ್ಲಿಯೇ ನೀವು ಫಾಲೋ ಮಾಡಬೇಕು. ಸೊ ಸ್ನೇಹಿತರೆ, ಚಾಲೆಂಜ್ ಅನ್ನ ನಾನು ಕೊಟ್ಟಾಗಿದೆ. ನಾನಂದೆ ಇವತ್ತಿನ ದಿನದಲ್ಲಿ ಯಾವುದೇ ಟೆಕ್ನಾಲಜಿಯನ್ನ ಬಳಸಲಾರದೆ 60 ನಿಮಿಷ ತೆಗೆದು ತೋರಿಸಿ. 60 minutes ಆಫ್ ಯೋರ್ ಡೇ ಇವತ್ತಿನ ದಿನ ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್ ಆ್ಯಂಡ್ ಐಪ್ಯಾಡ್ ಅಂದರೆ ಒಟ್ಟು ಏನೇ ಟೆಕ್ನಾಲಜಿ ಇಲ್ಲದೆ ಕಳೆದು ತೋರಿಸ್ರಿ ಅಂತ ನಾನು ನಿಮಗೆ 60 ನಿಮಿಷ ಇವತ್ತಿನ ದಿನಕ್ಕೆ ಅಷ್ಟೇ ಉಪವಾಸ ಇರಾಕ ಹೇಳ್ತಾ ಇಲ್ಲ. ಇದು ಡಿಜಿಟಲ್ ಉಪವಾಸ. ಈಗ ಹೊಸ ಟ್ರೆಂಡ್ ನಡೆದಿದೆ ಆತ್ಮೀಯ ಸ್ನೇಹಿತರೆ. ಎಷ್ಟೋ ಸೆಲೆಬ್ರಿಟಿಗಳು, ಎಷ್ಟೋ ಜನ ಈ ಒಂದು ಡಿಜಿಟಲ್ ಉಪವಾಸ ಫಾಸ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಲಾಭ. ಏ ಒಂದು ಲಾಭದ ಕುರಿತು ಹೇಳುವೆ, ಆದರೆ ಇವತ್ತಿನ ಚಾಲೆಂಜಿನ ಒಂದು ಕಾರಣ ಏನು ಅದನ್ನು ತಿಳಿಸುವೆ. ಅದರಗಿಂತ ಮುಂಚೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಎಂಜಾಯ್ ಮಾಡಿ.

0: ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಚಾಲೆಂಜ್ ಅಪ್ಪೋ ಚಾಲೆಂಜು, ನಿಮ್ಮೆಲ್ಲರಿಗೂ ಕೊಟ್ಟೆ ಚಾಲೆಂಜು. ಇವತ್ತಿನ ದಿನ ಮೊಬೈಲ್ ಲ್ಯಾಪ್ಟಾಪ್ ಏನು ಟೆಕ್ನಾಲಜಿಯನ್ನ ಬಳಸಲಾರದೆ ಒಂದು 60 ನಿಮಿಷ ಅಂದ್ರೆ 1 ತಾಸು ತೆಗೆದು ತೋರಿಸಿ. ಅಂಡ್ ಈ ಚಾಲೆಂಜ್ ಅಲ್ಲಿ ನೀವೇ ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೀವೇ ಚಾಲೆಂಜ್ ಅನ್ನ ಗೆದ್ದು ನೀವೇ ಚಾಲೆಂಜಿನ ಲಾಭವನ್ನ ಅನುಭವಿಸಿ. ನನಗೇನು ಹೇಳಲಿಕ್ಕೆ ಹೋಗ್ಬೇಡಿ. ಹಾ, ನೆಕ್ಸ್ಟ್ ಡೇ ನನಗೆ ಒಂದು ಮೆಸೇಜ್ ಮಾಡಿ, ರೀ ಮಂಜು ಕರೆಕ್ಟು ಹಿಂಗಿಂಗ್ ಆಯಿತು. ಸೊ ಸ್ನೇಹಿತರೆ ನೋಡಿ, ನಾವು ಈಗ ಕೇಳ್ಪಟ್ಟಿದ್ದೇನೆ ಮಲ ವಿಸರ್ಜನೆ, ಬಾತ್ರೂಮ್ನಲ್ಲಿಯೂ ಮೊಬೈಲು, ಸಿನಿಮಾ ಟಾಕೀಸ್ನಲ್ಲಿ ಹೋದ್ರೂ ಇಂಟರ್ವೆಲ್ನಲ್ಲಿ ಮೊಬೈಲು, ಅಲ್ಲಿ ಕೂತ್ಕೊಂಡ್ರೆ ಮೊಬೈಲು, ಇಲ್ಲಿ ಕೂತ್ಕೊಂಡ್ರೆ ಮೊಬೈಲು. ಇದು ಬರೀ ಯುವಕ ಯುವತಿಯರಲ್ಲ, ಚಿಕ್ಕ ಮಕ್ಕಳಷ್ಟೇ ಅಲ್ಲ, ಹಿರಿಯರು ಕೂಡ, ವಯಸ್ಸಾದವರು ಕೂಡ, ನಾನು ಎಲ್ಲ ಕಡೆ ನೋಡ್ತಾ ಇದ್ದೇನೆ. ವಾಕಿಂಗ್ ಹೋದ್ರೂ ಅಲ್ಲಿ ಒಂದು ಸ್ವಲ್ಪ ಕೂತ್ರೂ ತಿಕ್ಕಾಡ್ಕೋತ ಕುಂಡಿರ್ತಾರೆ, ಮೊಬೈಲು. ನಾನಂದ್ರೆ ಎಲ್ಲ ಕಡೆ ತಲೆ ಬಗ್ಗಿಸ್ಕೊಂಡು ಇವ್ರು ಮೊಬೈಲ ತಿಕ್ಕಾಡಕತ್ತಾರ. 1 ತಾಸು ಮೊಬೈಲಿಂದ ದೂರ, 1 ತಾಸು ಕಂಪ್ಯೂಟರಿಂದ ದೂರ, ಯಾವುದೇ ಟೆಕ್ನಾಲಜಿಯಿಂದ ದೂರ ಇದ್ರೆ ಇವರಿಗೆ ಏನೆಲ್ಲ ಲಾಭ ಇದೆ ಹೇಳಿದ್ರೆ ಖಂಡಿತ ಟ್ರೈ ಮಾಡ್ತಾರೆ. ಸೊ ಅದೇ ಕಾರ್ಯಕ್ರಮದ ವಿಶೇಷತೆ. ಗೊತ್ತಾಯ್ತಲ್ಲ, ಬನ್ನಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ನೀವೇ ಇದರ ಲಾಭಗಳನ್ನು ಅನುಭವಿಸಿ. ಸೊ ಸ್ನೇಹಿತರೆ, ಲಾಭ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.
1: ಅರೆ ಅರೆ ಅರೆ ಅರೆ, ಮತ್ತೆ ಹೃದಯ ಹಾಡಿತು ತಂತಾನೆ, ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿತು ತಂತಾನೆ. ಅರೆ

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಜನಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಯ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುತ್ತಿದ್ದೆ ಚಾಲೆಂಜ್ ಅಪೋ ಚಾಲೆಂಜ್. ಸೊ ಸ್ನೇಹಿತರೆ, ಟೆಕ್ನಾಲಜಿ, ಮೊಬೈಲ್ ಏನೇ ಇಲ್ಲದೆ ಒಂದಿನದಲ್ಲಿ ಒಂದು ತಾಸು ನೀವು ಮೊಬೈಲ್ ಉಪವಾಸ ಮಾಡಿ ನೋಡಿ, ನಿಮಗೆ ಸಿಗುತ್ತೆ ಲಾಭ. ನಾನಂದೆ ಈ ವಿಷಯ ನಾನು ಇಂಟರ್ನೆಟ್ನಲ್ಲಿ ಈಗ ನೋಡಿ ಈ ವರ್ಷದ ಆರಂಭದಿಂದಲ್ಲಿ ನಾನು ಹೇಳಿದ್ದೆ ಎಲ್ಲರಿಗೂ. ವರ್ಷದ ಮಧ್ಯೆ ಅಂದರೆ ಒಂದು 6 ತಿಂಗಳು ಆದ ತಕ್ಷಣ ಇದು ಟ್ರೆಂಡ್ ಆಗುತ್ತೆ ನೋಡಿ. ಎಲ್ಲರ ತಲೆ ಹಾಳಾಗಿ ಹೋಗೈತಿ ಈ ಮೊಬೈಲ್ನಿಂದ. ಅಂದರೆ ನಾವು ಮೊಬೈಲ್ನಲ್ಲಿ ನೋಡೋ ಎಲ್ಲ ಒಂದು ಕಾಮಿಡಿ ವಿಡಿಯೋದಲ್ಲಿ ಆ ನಗುವಿನ ಎಫೆಕ್ಟ್ ಹಾಕಿರ್ತಾರೆ ಅಂತ ನಿಜ ಜೀವನದಲ್ಲಿ ನಗ್ತಾನೆ ಇಲ್ಲ, ಅದನ್ನ ಇನ್ನೊಬ್ಬರಿಗೆ ಕಳಿಸ್ತಾ ಇದ್ದೇವೆ. ಸೊ ಸ್ನೇಹಿತರೆ, ನಮ್ಮ ತಲೆ ಏನಿದೆ ನೋಡ್ರಿ, ತಲೆ ಇದಕ್ಕಂತ ಇವಾಲ್ವ್ ಆಗಲೇ ಇಲ್ಲ. ಕಾನ್ಸ್ಟಂಟ್ ಆಗಿ ನಮಗೆ ಆ ಮೊಬೈಲೇ ಬೇಕಾಗಿದೆ. ನಾನು ಇದನ್ನ ಬರೀ ಚಿಕ್ಕ ಮಕ್ಕಳಲ್ಲಿ ನೋಡ್ತಿದ್ದೆ, ಈಗ ಹಿರಿಯರಲ್ಲಿಯೂ ಕೂಡ ಆಗಿದೆ. ಮಲಗೋಕಿತ ಮುಂಚೆನೂ ಮೊಬೈಲ್ ತೆಕ್ಕಾಡ್ತಾರ, ಮಲಗಾದ ತಕ್ಷಣ ಎದ್ದ ತಕ್ಷಣ ದೇವ್ರ ನಾಮಸ್ಮರಣೆ ಮೊಬೈಲ ನೋಡ್ತಿರ್ತಾರ. ಸೊ ಸ್ನೇಹಿತರೆ, ಈ ರೀತಿಯಾದಂತಹ ಒಂದು ಬ್ರೈನಿಗೆ ಸ್ಟಿಮ್ಯುಲೇಷನ್ ಬೇಡ. ಈ ಬ್ರೈನ್ ಸ್ಟಿಮ್ಯುಲೇಷನ್ ಪಡಿತಾ ಹೋಗ್ತಾ ಹೋಗ್ತಾ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ. ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದೆ. ಸೊ ಇದನ್ನ ಒಂದು ಚಾಲೆಂಜ್ ಆಗಿ ನಿಮಗೆ ಕೊಟ್ರೆ 100% ನೀವು ಮಾಡ್ತೀರಾ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತಿನ ದಿನ 60 ನಿಮಿಷ ಒಂದ್ ತಾಸ್ ನಿಮ್ಮ ಜೀವನದಲ್ಲಿ ಡಿಜಿಟಲ್ ಉಪವಾಸ ಮಾಡಿ. ಸೊ ಸ್ನೇಹಿತರೆ, ಲಾಭ ನಂಬರ್ 1, ನಿಮ್ಮ ಫೋಕಸ್. ಬಾಲ್ಯದಲ್ಲಿ ನಮ್ಮ ಗುರುಗಳು ಏನ್ ಹೇಳ್ತಿದ್ರು, ಮಂಜುನಾಥ ಲಕ್ಷ ಕೊಟ್ಟು ಕೇಳು, ಲಕ್ಷ ಕೊಟ್ಟು ಕೇಳು. ಈ ಲಕ್ಷ ಕೊಟ್ಟು ಕೇಳೋದೇ ಅಪರೂಪವಾಗಿದೆ. ಈಗ ಲಕ್ಷ ಅಂದ್ರೆ ಫೋಕಸ್ ಅಪರೂಪವಾಗಿದೆ. ಫೋಕಸ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಡಿಜಿಟಲ್ ಉಪವಾಸ ಮಾಡಬೇಕು. ಹಾಡನ್ನ ಕೇಳಿ ಮಜಾ ಮಾಡಿ.

0: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಲೆಂಜ್ ಅಪ್ ಚಾಲೆಂಜು. ಒಂದಿನದಲ್ಲಿ ಒಂದ್ ತಾಸ 60 ನಿಮಿಷ ಮೊಬೈಲ್ ನಿಂದ ದೂರ. ಮೊಬೈಲ್ ಸ್ಕ್ರೀನ್, ಟಿವಿ, ಕಂಪ್ಯೂಟರ್ ಎಲ್ಲ ಕಡೆಯಿಂದ ದೂರವಿದ್ದು ನಿಮ್ಮೊಂದಿಗೆ ನೀವು ಕಾಲವನ್ನ ಕಳೆಯಿರಿ. ಅಪರೂಪವಾಗಿದೆ ಆತ್ಮೀಯ ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದೆ ಮಲ ವಿಸರ್ಜನೆ ಅಂದ್ರೆ ಮಾರ್ನಿಂಗ್ ಇರಲಿ ಈವ್ನಿಂಗ್ ಇರಲಿ ನಿಮ್ಗೆ ಯಾವಾಗ ಪ್ರೆಷರ್ ಬರುತ್ತೋ ಬಾತ್ರೂಮ್ ನಲ್ಲಿಯೂ ಕೂಡ ಮೊಬೈಲ್ ತಗೊಂಡು ಹೋಗ್ತಾ ಇದಾರೆ. ಶಿವನೇ, ಎಲ್ಲಿ ಹೋಗೋದು ಅಪ್ಪ? ಎಸ್ ಆತ್ಮೀಯ ಸ್ನೇಹಿತರೆ, ಯಾರು ಈ ಒಂದು ಅಭ್ಯಾಸ ಮಾಡ್ತಾ ಇಲ್ಲ ಅವ್ರಿಗೆ ಕೇಳಿ ಒಂಥರ ಅನಿಸ್ತಿರ್ಬಹುದು. ಆದರೆ ಸ್ನೇಹಿತರೆ, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಆ್ಯಂಡ್ ಈಗ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿಯೂ ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ ಎಷ್ಟೋ ಜನ ಮೊಬೈಲನ್ನು ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಬಾತ್ರೂಮ್ನಲ್ಲಿ ಮಲ ವಿಸರ್ಜನೆ ಮಾಡುವಾಗ ಸಿಗೋ ಸ್ವಲ್ಪ ಸಮಯನೂ ನಮಗೆ ಅವತ್ತು ಮೊಬೈಲ್ ಬೇಕು. ನಿದ್ರಿಗಿಂತ ಮುಂಚೆ ಮೊಬೈಲ್ ಬೇಕು, ನಿದ್ರಿ ಆದ ತಕ್ಷಣ ಮುಂಜಾನೆ ಎದ್ದ ತಕ್ಷಣನೂ ಮೊಬೈಲ್ ಬೇಕು. ಎಲ್ಲಿ ಸೊ ಸ್ನೇಹಿತರೆ, ಫೋಕಸ್ ಇನ್ಕ್ರೀಸ್ ಮಾಡಲಿಕ್ಕೆ ಈ ಡಿಜಿಟಲ್ ಉಪವಾಸ. ಫೋಕಸ್ ಬಗ್ಗೆ ಆಯಿತು, ಈಗ ಸ್ನೇಹಿತರೆ ನೆನಪಿನ ಶಕ್ತಿ. ಹೌದು ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ ಹೆಸರುಗಳು ಮರಿತಾ ಇದ್ದಾವೆ ನೋಡಿ. ನೀವು ಒಳ್ಳೆ ಒಳ್ಳೆ ಕ್ಷಣಗಳನ್ನು ಮರಿತೀರಾ? ನೆನಪಿನ ಶಕ್ತಿ ಈಗಿನ ಮಕ್ಕಳಲ್ಲಿ ಬಹಳ ಕಮ್ಮಿ ಆಗಿದೆ. ಏಕೆಂದರೆ ಮಾತಿಗೆ ಮೊಬೈಲ್ ತೆಗೆದು AI ಟೆಕ್ನಾಲಜಿಯನ್ನು ಬಳಸ್ತಾರೆ. ಬಳಸಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮ ಕ್ರಿಯೇಟಿವ್ ಎನರ್ಜಿನೂ ಸ್ವಲ್ಪ ಬಳಸಿ. ಆತ್ಮೀಯ ಸ್ನೇಹಿತರೆ, ಕ್ರಿಯೇಟಿವ್ ಎನರ್ಜಿಯನ್ನು ಬಳಸಲಾರದೆ ನೀವು ಕಂಪ್ಲೀಟಾಗಿ AI ಮೇಲೆ ಅಥವಾ ಮೊಬೈಲ್ ಮೇಲೆ ಡಿಪೆಂಡ್ ಆದರೆ ನೆನಪಿನ ಶಕ್ತಿನೂ ಕಮ್ಮಿ ಆಗುತ್ತೆ. ಸೊ ಲಾಭ ನಂಬರ್ 2, ನೆನಪಿನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಮಾಡಿ ಡಿಜಿಟಲ್ ಉಪವಾಸ. ಏನು ಇದು ಡಿಜಿಟಲ್ ಉಪವಾಸ? ಚಾಲೆಂಜ್ ಕೊಟ್ಟಿದ್ದೇನೆ ಇವತ್ತಿನ ದಿನಕ್ಕೆ ಸೀಮಿತವಾಗಿ, ಒಂದು ತಾಸ್ ಮೊಬೈಲ್ ಸ್ಕ್ರೀನ್ ನಿಂದ ದೂರವಿರಿ. ಹಾಡನ್ನ ಕೇಳಿ ಮಜಾ ಮಾಡಿ.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

2026 27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೇ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832144-0322 ಅಥವಾ www.kletech.ac.in ಗೆ ಭೇಟಿ ನೀಡಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಚಾಲೆಂಜ್ ಫೋರ್ ಚಾಲೆಂಜು. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮಂಜುನಾಥ ಕೊಟ್ಟಿದ್ದಾನೆ ಚಾಲೆಂಜು. ಈ ಚಾಲೆಂಜಿನ ಪ್ರಕಾರ ಒಂದಿನದಲ್ಲಿ ಒಂದ್ ತಾಸ್ ಎಲ್ಲ ಟೆಕ್ನಾಲಜಿಯಿಂದ ದೂರವಿರಿ ಆತ್ಮೀಯ ಸ್ನೇಹಿತರೆ, ಅಂಡ್ ನೀವೇ ಇದರ ಲಾಭವನ್ನ ಅನುಭವಿಸಿ. ಫೋಕಸ್ ಮೆಮೊರಿ ಅಂದ್ರೆ ಸ್ನೇಹಿತರ ಲಕ್ಷ ಕೋಟ್ ಕೇಳಿ ಅಂತ ಬಾಲ್ಯದಲ್ಲಿ ಹೇಳ್ತಿದ್ರಲ್ಲ, ಆ ಲಕ್ಷ ಕೋಟ್ ಕೇಳೋದು ಈಗ ಬಹಳ ಅಪರೂಪವಾಗಿದೆ. ನಿಮ್ಮ ಫೋಕಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ, ನಿಮ್ಮ ಮೆಮೊರಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ಡಿಜಿಟಲ್ ಉಪವಾಸ ಮಾಡಿ. ಬನ್ನಿ ಲಾಭ ನಂಬರ್ 3 ಇದ್ರ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಬಾಲ್ಯದಲ್ಲಿ ನಾವು ನೋಡ್ತಿದ್ವಿ ಎಷ್ಟೋ ಹಿರಿಯರು ಸೈಕಲ್ನ ಬಳಸಿ ಹೊಲ್ದಾಗ ಹೋಗ್ತಿದ್ರು ಊರಿಗೆ. ನಾನು ರೀ ಸ್ನೇಹಿತರೆ, ನಮ್ಮ ಊರಿಂದ ಬೆಳಗಾವಿ 11-8 kilometers ಇರ್ಬೋದ್ರೆ ಸೈಕಲ್ ತೊಗೊಂಡು ಬರ್ತಿದ್ರಿ. ಒಂದು ಹಾಲು ತೊಗೊಳಕ್ಕೂ ಸೈಕಲ್ ತೊಗೊಂಡು ಬರವ್ರಿ. ಎಸ್, ಸೊ ಸ್ನೇಹಿತರೆ ಆ ಟೈಮ್ನಲ್ಲಿ ದೈಹಿಕ ವ್ಯಾಯಾಮ ಮಸ್ತ್ ಇತ್ತು, ಅವ್ರು ಅವಾಗ ಒಳ್ಳೆ ನಿದ್ರೆ ಬರ್ತಿತ್ತು, ಸುಸ್ತಾಗ್ತಿತ್ತು. ಆದರೆ ಈಗ ದೇಹಕ್ಕೆ ಯಾವುದೇ ಕೆಲಸ ಕೊಡಲಾರದೆ ಮನುಷ್ಯ ಸುಸ್ತಾಗತ್ತಾನಲ್ರಿ. ಇದು ನಿಮಗಷ್ಟೇ ಹೇಳ್ತಾ ಇಲ್ಲ, ನಾನು ಅನುಭವಿಸಿನಿಯವ್ವ. ನೀವು ಮೊಬೈಲ್ನಲ್ಲಿ ಆ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಒಂದು ತಾಸು ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಮೈ ಸುಸ್ತಾಗಿರುತ್ತದೆ. ಏನು ಕೆಲಸ ಮಾಡಲಾರದೆ ಮೈ ಸುಸ್ತು ಮಾಡ್ಕೋಬೇಕು ಅಂದರೆ ಮೊಬೈಲನ್ನು ಸತತ ಒಂದು ತಾಸು ಆ ರೀಲನ್ನು ನೋಡ್ಕೋತ ಕೂತ್ಕೊಳ್ಳಿ. ಇನ್ನೊಂದು ಸೂಪರ್ ಹಿಟ್ಟಾದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಈ ಗೀತೆ ಕೇಳಿ ಆದ ತಕ್ಷಣ ಲಾಭವನ್ನು ತಿಳಿಸುವೆ. ಹಾಡನ್ನು ಕೇಳಿ ಮಜಾ ಮಾಡಿ.

0: Haley College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishwesharaya Technological University as a model engineering college. Career opportunities: 100% placement assistance with recruitment support from more than 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 948304779 or visit www.kleceet.edu.in.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿನ 90.5 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ತ್ ಮಸ್ತ್ ಗೀತೆಗಳೊಂದಿಗೆ ನನ್ನ ಮಾತಿನಲ್ಲಿ ಇವತ್ತು ಚಾಲೆಂಜ್ ಅನ್ನ ಕೊಟ್ಟಿದ್ದೇನೆ. ಬನ್ನಿ, ಈ ಚಾಲೆಂಜ್ ನ ಮೂರನೇ ಲಾಭದ ಬಗ್ಗೆ ಹೇಳ್ತಾ ಇದ್ದೆ. ಬ್ರೇಕ್ ನ ಮುಂಚೆ ನಾನು ಹೇಳಿದೆ, ಯಾವುದೇ ಕೆಲಸ ಮಾಡಲಾರದೆ ಒಂದ್ ತಾಸ್ ಎರಡ್ತಾವ್. ಆಕ್ಚುಲಿ ಒಂದ್ ತಾಸ್ಗಿಂತ ಜಾಸ್ತಿನೇ ಆಗ್ಬಿಟ್ಟಿದೆ ಇತ್ತೀಚಿನ ದಿನ. ಒಂದು ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲನ್ನು ಬಳಸೋದು ಒಂದು ತಾಸ್ಗಿಂತ ಜಾಸ್ತಿನೇ ಆಗಿದೆ. ನಾನು ಇದಕ್ಕೆ ಒಂದು ಟ್ರಿಕ್ಕು ಕೊಟ್ಟಿದ್ದೆ. ಆ ಮೊಬೈಲಿನ ಸೆಟ್ಟಿಂಗ್ಸ್ನಲ್ಲಿ ಡಿಜಿಟಲ್ ವೆಲ್ಬೀಂಗ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ನೋಡಿ ನಿಮ್ಮ ಸ್ಕ್ರೀನ್ ಟೈಮ್ ಎಷ್ಟಿದೆ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇರಲಿ, ಮೂರನೇ ಲಾಭದ ಬಗ್ಗೆ ಹೇಳುವೆ ಆತ್ಮೀಯ ಸ್ನೇಹಿತರೆ. ಬ್ರೇಕ್ನ ಮುಂಚೆ ಏನು ಹೇಳಿದೆ, ನೀವು ಮೊಬೈಲನ್ನು ಬಳಸ್ತಾ ಬಳಸ್ತಾ ಏನು ದೈಹಿಕ ವ್ಯಾಯಾಮ ಮಾಡಲಾರದೆ ಸುಸ್ತು ಬರುತ್ತೆ ನೋಡ್ರಿ. ಸೊ ಸ್ನೇಹಿತರೆ, ಎಸ್, ನಿಮ್ಮ ಎನರ್ಜಿ ಎಕ್ಸ್ಟ್ರಾ ಡಬಲ್ ಮಾಡಲಿಕ್ಕೆ, ನಿಮ್ಮ ಎನರ್ಜಿ ಅಟ್ ದ ಪೀಕ್ ಇಡ್ಲಿಕ್ಕೆ ಡಿಜಿಟಲ್ ಉಪವಾಸ ಮಾಡಿ. ದಟ್ಸ್ ದ ಪಾಯಿಂಟ್ ಆತ್ಮೀಯ ಸ್ನೇಹಿತರೆ. ಈ ಡಿಜಿಟಲ್ ಉಪವಾಸ ಮಾಡಿದ್ರೆ ಮೂರು ಲಾಭಗಳನ್ನು ನಾನು ತಿಳಿಸಿದೆ, ಅದರಲ್ಲಿ ಫೋಕಸ್, ಮೆಮರಿ ಅಂಡ್ ಎನರ್ಜಿ ಲೆವೆಲ್ಸ್ ಅನ್ನ ಅಪ್ ಮಾಡಲಿಕ್ಕೆ ಈ ಒಂದು ಡಿಜಿಟಲ್ ಉಪವಾಸ ಮಾಡಿ. ಸೊ ನನಗೆ ತಿಳಿಸಿ 9019904904. ಮಂಜುನಾಥ, ನಾನೇ ಎಕ್ಸೆಪ್ಟ್ ಮಾಡಿದ್ದೇನೆ ಚಾಲೆಂಜು. ಯಾರ್ಯಾರು ಎಕ್ಸೆಪ್ಟ್ ಮಾಡಿದ್ದೀರಾ ಮೆಸೇಜ್ ಮಾಡಿ. ಒಂದು ತಾಸು ಆದ ಕೂಡಲೇ ನನಗೆ ತಿಳಿಸಿ ಮಂಜುನಾಥ, ನೀನು ಹೇಳಿರುವ ಪ್ರಕಾರ ಚಾಲೆಂಜ್ ಎಕ್ಸೆಪ್ಟು ಆಯಿತು, ಒಂದು ತಾಸು ಆಯಿತು, ಮನಸ್ಸು ಆರಾಮ ಅನ್ಸಾಗುತ್ತದೆ. ಸ್ನೇಹಿತರೆ, ಟ್ರೈ ಮಾಡಿ ನನಗೆ ತಿಳಿಸಿ. ಆ ಗ್ಯಾಪ್ನಲ್ಲಿ ಒಂದು ಗೀತೆ ಕೇಳಿ ಮಜಾ ಮಾಡಿ.

ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮ ಇದು, ನಿಮ್ಮೊಂದಿಗೆ ನಾವು ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಲೆಂಜ್ ಚಾಲೆಂಜ್ನ ಕೊಟ್ಟೆ. 60 ನಿಮಿಷ ಒಂದಿನದಲ್ಲಿ ತಮ್ಮ ಮೊಬೈಲ್ ತಮ್ಮ ಸ್ಕ್ರೀನ್ಸ್ ಇಂದ ದೂರವಿರಿ, ಇದರ ಲಾಭ ನೀವೇ ಅನುಭವಿಸಿ ಅಂತ ಹೇಳಿದೆ. ಲಾಭ ನಂಬರ್ 4ಕ್ಕೆ ಆ ಒಂದು ವಿಷಯ ಏನಂದ್ರೆ, ಆತ್ಮೀಯ ಸ್ನೇಹಿತರೆ, ದೃಢ ಸಂಕಲ್ಪ. ನೋಡಿ, ದೃಢ ಸಂಕಲ್ಪಕ್ಕೆ ಕಮಿಟ್ಮೆಂಟ್ ಬೇಕು, ಕಮಿಟ್ಮೆಂಟಿಗೆ ಕನ್ಸಿಸ್ಟೆನ್ಸಿ. ಸೊ ಸ್ನೇಹಿತರೆ, ಯಾವುದೇ ಕೆಲಸ ಪ್ರತಿನಿತ್ಯ ಒಂದು 10-15 ನಿಮಿಷ ಮಾಡ್ತಾ ಅದರ ಒಂದು ಅಭ್ಯಾಸ. ಈಗ ಆ ಅಭ್ಯಾಸಕ್ಕೆ ಒಂದು ಮೋಟಿವೇಶನ್ ಸ್ಫೂರ್ತಿನೇ ಸಿಗ್ತಾ ಇಲ್ಲ. ಯಾಕೆ ಹೇಳಿ, ನಮಗೆ ಇರಲಿ ಮುಂದಾಕ್ಬಿಡೋಣ, ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಏ, ಇವತ್ತು ಬೇಡ ನಾಳೆ, ಇವತ್ತು ಬೇಡ ನಾಳೆ, ನಾಳಿಂದ ಮಾಡೋಣ, ಸೋಮವಾರದಿಂದ ಮಾಡೋಣ, 1 ತಾರೀಕಿಂದ ಮಾಡೋಣ, ಮುಂದಿನ ತಿಂಗಳಿಂದ ಮಾಡೋಣ, ಮುಂದಿನ ವಾರದಿಂದ ಮಾಡೋಣ. ಸೊ ಸ್ನೇಹಿತರೆ, ಈ ಒಂದು ಮುಂದಾಕೋ ಕಾರ್ಯವನ್ನು ನಾವು ನಿಲ್ಲಿಸ್ತೇವೆ ಈ ಒಂದು ಡಿಜಿಟಲ್ ಉಪವಾಸದಿಂದ. ಸೊ ಟ್ರೈ ಮಾಡಿ, ಈ ಡಿಜಿಟಲ್ ಉಪವಾಸದ ಲಾಭ ನೀವೇ ಅನುಭವಿಸಿ. ನಿಮಗೇನಾದರೂ ಒಂದು ಉತ್ತಮ ಕೆಲಸ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಫೋಕಸ್, ಎನರ್ಜಿ, ಮೆಮರಿ. ಅದರೊಂದಿಗೆ ಈ ಒಂದು ಪ್ರೋಕ್ರಾಸ್ಟಿನೇಷನ್ ನಾನೇನು ಹೇಳಿದೆ, ಮುಂದಿನ ವಾರ ಯಾವತ್ತೂ ಬರುವುದಿಲ್ಲ, ಅದಕ್ಕೆ ಒಂದು ಕಂಪ್ಲೀಟ್ ಆದ ಮೋಟಿವೇಶನ್ ಕೊಡುತ್ತೆ ಡಿಜಿಟಲ್ ಉಪವಾಸ. ಈ ಕಾರ್ಯಕ್ರಮದ ಇವತ್ತಿನ ವಿಷಯದಲ್ಲಿ ಕೊಟ್ಟಿರುವ ಚಾಲೆಂಜ್ ಅನ್ನು ನೀವು ಕೂಡ ಅನುಭವಿಸಿ ನನಗೆ ತಿಳಿಸಿ. 9019904904 ಈ ನಂಬರ್ ಮೇಲೆ ನನಗೆ ತಿಳಿಸಿ. ತಗೊಂಡಿದ್ದೇನೆ ಚಾಲೆಂಜು, ಹಾಡನ್ನ ಕೇಳಿ ಮಜಾ ಮಾಡಿ.

ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಇವತ್ತಿನ ವಿಷಯದ ಕುರಿತು ನಿಮ್ಮೆಲ್ಲರಿಗೂ ಗೊತ್ತಾಯ್ತಲ್ಲ, ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಲಾಭವನ್ನ ನೀವೇ ಅನುಭವಿಸ್ಕೊಂಡು ನನಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಮತ್ತೊಮ್ಮೆ ಒನ್ ತಾಸ್ ಮೊಬೈಲ್ ಸ್ಕ್ರೀನ್ ಎಲ್ಲ ಟೆಕ್ನಾಲಜಿಯಿಂದ ದೂರವಿರಿ, ಅದರ ಲಾಭವನ್ನ ಅನುಭವಿಸಿ ನನಗೆ ತಿಳಿಸಿ. ಬರೀ ಒಂದು ತಾಸು ಅಷ್ಟೇ ಅಲ್ಲ, ಇನ್ನೊಂದು ಉತ್ತಮವಾದ ಕ್ಲೂ ಅಂದರೆ ಅಥವಾ ಒಂದು ಒಳ್ಳೆಯ ಮಾರ್ಗ ತೋರಿಸುತ್ತೇನೆ. ಮಲಗೋಕ್ಕಿಂತ ಮುಂಚೆ ಮಲಗಿ ಎದ್ದಾದ ತಕ್ಷಣ ಇದರಿಂದ ಒಂದೊಂದು ತಾಸು ದೂರ ಇರಿ, ಇನ್ನೂ ಬಹಳಷ್ಟು ಲಾಭ ಇದೆ. ಅದ್ರ ಬಗ್ಗೆನೂ ಒಂದಿನ 100% ಕಾರ್ಯಕ್ರಮ ಮಾಡುವೆ. ಆ ಗ್ಯಾಪ್ನಲ್ಲಿ ಇವತ್ತಿನ ದಿನದ್ದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಭೋ ಲಭೋ ಒದೇ ಪೈಲ ಏನಾರ ಐ ಬಾಬಾ ನಂತರ ಕಾಯ್ಪಾಜಿತಿ ನಕ್ಕೀಗಾವ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತರಾ ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರ್ಲಿಗೆ ಆಹಾ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಏಕೆಂದರೆ ಈಗಿನ ಕ್ಷಣ ತಮ್ಮ ಕಡೆ ಇರೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡವ್ ಮಾತಾಡಿ ಮರ್ತಿರ್ತಾನು, ಕೇಳಾವ್ ನೆನಪಿಟ್ಕೊಂಡು ಕೊರಗ್ತಿರ್ತಾನೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಅರ್ಚನಾ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ.
1: ಇದರಲ್ಲಿ ಭಾಗವಹಿಸುವವರು ದೀಪಾ ಪದಕಿ, ಜಯಶ್ರೀ ಕ್ಷೀರ್ಸಾಗರ್, ವಸುಂಧರಾ ಕುಲಕರ್ಣಿ, ಶ್ರುತಿ ಚೈತ್ರಾ ಹೆಗಡೆ, ಶ್ರುತಿ ಕಾಮತ್, ವಿಭಾ ಚಪ್ಪರ್, ಶ್ರೇಯಾ ದೇಶಪಾಂಡೆ, ಊರ್ವಶಿ ಕುಲಕರ್ಣಿ, ಎಲ್ಲರಿಗೂ ಸ್ವಾಗತ. ತಬಲಾ ಗಜಾನನ್ ಕುಲಕರ್ಣಿ, ಹಾರ್ಮೋನಿಯಂ ಯೋಗೇಶ್. ಇದರ ಮುಖ್ಯಸ್ಥರಾದ ಅರ್ಚನಾ ಬೆಳಗುಂದಿಯವರು ಸಂಗೀತ ವಿಶಾರದ ಹಾಗೂ ಸಂಗೀತ ವಿದ್ವತ್ ಮುಗಿಸಿದ ನಂತರ ಬೆಳಗಾವಿಯಲ್ಲಿ ಅರ್ಚನಾ ಸಂಗೀತ ವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ. ಇವರು ರಾಮ್ಭಾವ್ ಪೂಜಾರೆ ವಿಜಾಪುರೆ ಅವರ ಶಿಷ್ಯ, ಆಕಾಶವಾಣಿ ಕಲಾವಿದೆಯೂ ಹೌದು. ಇವರಿಗೆ ಪ್ರಸಿದ್ಧ ಸಂಗೀತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಕಳೆದ 30 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ.
2: ಎಲ್ಲ ಗಣ್ಯಮಾನ್ಯರಿಗೆ ಅರ್ಚನಾ ಸಂಗೀತ ವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಮೊದಲನೆಯದಾಗಿ ಭಗವಂತನ ಚರಣಾರವಿಂದಗಳಿಗೆ ನಮಿಸುತ್ತಾ ವಿ.ಸಿ. ಐರ್ಸಂಗ್ ಅವರು ರಚಿಸಿರುವ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಎಂಬ ಸುಂದರವಾದ ಪ್ರಾರ್ಥನಾ ಗೀತೆ ಈಗ ತಮ್ಮ ಮುಂದೆ.

ಮುಂದಿನ ಗೀತೆ ಶ್ರೀ ಜಿ ಡಿ ಮದ್ಗುಳ್ಕರ್ ರಚಿಸಿರುವ ವಾರ್ಕರಿ ಸಂಪ್ರದಾಯದ ಪಂಡರಾಪುರದ ವಿಠ್ಠಲನ ನಾಮಸ್ಮರಣೆಯ ಹಾಡು ಕಾನಡ ರಾಜ ಪಂಡರೀಚ. ಗೀತೆ ಈಗ ತಮ್ಮ ಮುಂದೆ.

ಭಾರತದಲ್ಲಿ ಜಾನಪದ ಸಂಸ್ಕೃತಿ ಮತ್ತು ಜಾನಪದ ಶೈಲಿಯ ಗೀತೆಗಳು ಅತ್ಯಂತ ಶ್ರೀಮಂತವಾಗಿವೆ. ಸಾವಿರಾರು ವರ್ಷಗಳಿಂದ ಕೇವಲ ಮೌಖಿಕವಾಗಿ ಹರಿದು ಬಂದ ಜನಪ್ರಿಯ ಗೀತೆ ಶಿವನು ಭಿಕ್ಷಕ್ಕೆ ಬಂದ ನೋಡುಬಾರೆ ಎನ್ನುವ ಗೀತೆ ಈಗ ತಮ್ಮ ಮುಂದೆ.

0: ಶ್ರೀ ಜಗದೀಶ್ ಕೆಬೂಡ್ಕರ್ ರಚಿಸಿರುವ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಮರಾಠಿ ಜಾನಪದ ಗೀತೆ ಐರಣಿಸ ದೇವತ್ತು ಪ್ರಸ್ತುತಪಡಿಸುತ್ತಿರುವವರು ಶ್ರೀಮತಿ ಶ್ರುತಿ ಕಾಮತ್.
1: ಐರಣಿ ಚಾ ದೇವ.

ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೆಳಗಾವಿಯ ಅರ್ಚನಾ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು. ಹೀಗೆ ಕೇಳ್ತಾ ಇರಿ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಗೀತ ಸಂಗಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದ ಮೊದಲ ಗೀತೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

0: ಗೆಲುವೆ.
1: ಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತನನಂ ತನನಂ ಮನಸ್ಸು ಮಿಡಿಯುತ್ತಿದೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಈಗ ಕೇಳಿ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ಒಂದು ಗೀತೆಯನ್ನ ಕೇಳಿ ವಿಶ್ವ ದೇಸಾಯಿ ಅವರ ಧ್ವನಿಯಲ್ಲಿ

ಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ವಿಶ್ವದೇಸಾಯಿಯವರು.

ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಶಾಂತಾ ಆಚಾರ್ಯ, ವಿಶ್ವ ದೇಸಾಯಿ, ಮಹೇಶ್ ಕುಲಕರ್ಣಿ, ಶ್ರುತಿ ಕಾಮತ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾಫಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹಳೆ ಪಾತ್ರೆ. ಗಾಯಕರು ಕೈಲಾಶ್ ಖೇರ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಂಗ್ಲಿ, ಸಂಗೀತ ನಿರ್ದೇಶಕರು ಬಿ ಹರಿಕೃಷ್ಣ. ಹಾಡನ್ನ ಕೇಳಿ

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಒಂದೇ ಉಸಿರಿನಂತೆ. ಗಾಯಕರು ರಾಜೇಶ್ ಕೃಷ್ಣನ್, ಚಿತ್ರ ಹಬ್ಬ. ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

0: ಮಧುರವಾದ ಕೊನೆಯ ವೇದ ಪ್ರೀತಿ
1: ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಬಿಸಿಲು ಕುದುರೆ ಒಂದು. ಚಿತ್ರ ಗೂಗ್ಲಿ. ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಗಾಯಕರು ರಾಜೇಶ್ ಕೃಷ್ಣನ್. ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಖಾಲಿ ಕ್ವಾರ್ಟರ್. ಚಿತ್ರ ವಿಕ್ಟ್ರಿ, ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ, ಗಾಯಕರು ಸ್ವರ ವಿಜಯ್ ವಿಜಯ್ ಪ್ರಕಾಶ್, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ಕೋಲು ಮಂಡೆ ಜಂಗಮದೇವ. ಗಾಯಕರು ಎಲ್ ಎನ್ ಶಾಸ್ತ್ರಿ, ಸಂಗೀತ ನಿರ್ದೇಶಕರು ವಿ ಮನೋಹರ್, ಸಾಹಿತ್ಯ ದೊಡ್ಡನೇಗೌಡ. ಹಾಡನ್ನು ಕೇಳಿ ಆನಂದಿಸಿ.

ಈ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಗಾಯಕರು ಉಪೇಂದ್ರ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಸೂಪರ್. ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ನಿರ್ವಹಣೆ
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-286. ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವಮೂರ್ತಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 300,000 ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲಸೌಕರ್ಯಗಳು, ಮ್ಯಾಟ್ರಿಕ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 031-24-71-399, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.blefarm.edu.
1: Looking for rewarding career engineers, their journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy.

0: ಅಂತ
1: ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ

ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳ

0: कोणी हिंस म्हणजे कथा
1: कॅन्सर कोणत्याही प्रकारचा असो अत्याधुनिक उपचार एकाच छताखाली
2: पडतो. उत्तर कर्नाटकामध्ये अनुभवी डॉक्टर
1: प्रभाकर कोळी हॉस्पिटल आणि MRCच्या पाठीमध्ये नेहरू नगर बेळगाव येते.
2: तुमच्या आरोग्यासाठी नवीन आशेचा किरण केली कॅन्सर हॉस्पिटल
1: मिळणाऱ्या सुविधा हायली स्किल डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरील उपचार.
1: आमचा पत्ता केलीस डॉक्टर प्रभाकर कोळी हॉस्पिटल आणि MRCच्या पाठीमध्ये केली कॅन्सर हॉस्पिटल नेहरू नगर बेळगाव येते.
2: फोन नंबर 0831355500 आणि 247377.
1: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येते.
3: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಸ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಸ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಅಂಗಣ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9 ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಕಾಮರ್ಸ್ ಕಾಲೇಜ್ ಬೆಳಗಾವಿ ಶೈಕ್ಷಣಿಕ ವರ್ಷ 2017-18 ಪ್ರವೇಶ ಪ್ರಕ್ರಿಯೆ ಸುರಕ್ಷತೆ. ಎಡ್ವರ್ಡ್ ರೋಡ್ ಬಸವನಕುರ್ಚಿ ಮೇಲ್ಗಾವಿಯ ಅತ್ಯಾಧುನಿಕ ಸುವಿಧಾ ಸುಸಜ್ಜ ನಗರ ಕಾಂಪ್ಲೆಕ್ಸ್ನಲ್ಲಿ ಮಹಾವಿದ್ಯಾಲಯ ಸ್ಥಳಾಂತರಿಸಲಾಗಿದೆ. ಉಪಲಬ್ಧ ಅಭ್ಯಾಸಕ್ರಮ ಸಾಹಿತ್ಯ ಬಿಫಾಮ್ ಹಾಗೂ ಎಂ ಫಾಮ್ PhD ಕಾಮರ್ಸ್ ಕ್ಷೇತ್ರ ಉಚ್ಚ ಶಿಕ್ಷಣ ಪಡೆಯಲು ಸುವರ್ಣ ಸಂಧಿ. ಮಹಾವಿದ್ಯಾಲಯಕ್ಕೆ ಪ್ರಮುಖ ವೈಶಿಷ್ಟ್ಯ 100ಕ್ಕೂ ಅಧಿಕ ವರ್ಷಗಳ ಶೈಕ್ಷಣಿಕ ಪರಂಪರೆ ಆಣಿ ಅನುಭವ. ಜಗರಾತ್ರಿ ಜಿಲ್ಲಾದಾರ್ಗೆ ಅಧಿಕ ಮಾಜಿ ವಿದ್ಯಾರ್ಥಿಗಳ ಮೊತ್ತಮ್ಮ ನೆಟ್ವರ್ಕ್ ಬೆಳಗಾವಿ ವಿಮಾನ ಬಸ್ಸವರು ಸುಸಜ್ಜ ಆಣಿ ಅತ್ಯಾಧುನಿಕ ನವ ಕ್ಯಾಂಪಸ್ ಪರಿಣಾಮಗಳಲ್ಲಿ ಶಿಕ್ಷಣ ಪದ್ಧತಿ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್ ಜಾತಿ ದರ್ಜೆ ಗ್ರಂಥಾಲಯ ಆಣಿ ಮುಖ್ಯ ಆಧುನಿಕ ಪ್ರೋತ್ಸಾಹ ಪ್ರಾತ್ಯಕ್ಷಿಕ ಶಿಕ್ಷಣ ಸುವಿಧಾ ಆಧುನಿಕ ವಸ್ತುಗಳು ಆಣಿ ಕ್ರೀಡಾ ಸುವಿಧಾ ಸುದ್ದಾ ನ್ಯಾಕ್ ಪ್ರೆಸಿಡೆಂಟ್ ಆಣಿ ಕಿನಾಯ ರೋಡ್ ಲೋಮಾರಿ ಡಾಕ್ಟರ್ ಪ್ರತಿಷ್ಠೆ ಸಂಸ್ಥೆ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಬಂಧ ಪ್ರಾಧಾನ್ಯ ಅಧಿಕ ಮಾಹಿತಿ ಸಂಪರ್ಕ ದರ 0312471399 ಆಣಿ 9740639702. ವೆಬ್ಸೈಟ್ ಆಗಿ www.pl.com.in.

ಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9148145030 ಹಾಗೂ 8123871607. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿವರೆಗಿನ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈಲ್ವೆಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 1247 1482. ಮೊಬೈಲ್ ಸಂಖ್ಯೆ 9448954.

ಭೋಜ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಎಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಆಂಡ್ ಹಾಸ್ಪಿಟಲ್ ಬಸವನಗುಡಿ ಜಿಪಾಯಿಗಾವಿ. ಅನುಭವವಂತಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಎಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಗುಡಿ, ಜಿಪಾಯಿಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9

0: with Medical College and Hospital, Belgavi. आमच्याकडे अनुभवी डॉक्टरची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहे. एलर्जी, त्वचारोग, सांधेदुखी, माइग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಫಾರ್ಮಸಿ ಕಾಲೇಜ್ ಬೆಳಗಾವಿ 2016-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣಾವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲಸೌಕರ್ಯಗಳು. ನ್ಯಾಕ್ ಈಗ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0314-7139, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.blpharm.edu.
0: टेक्नॉलॉजिकल युनिव्हर्सिटी बेळगाव 2026-27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीबी कोड E036 आणि कॉमेड के कोड E065. 2025-26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 हून अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस, कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड

0: ಪ್ರತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುಟಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕ್ರಮದ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ಲಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ರಿ ದಂತ ಮಹಾವಿದ್ಯಾಲಯ, ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-9831.
1: Looking for rewarding for your injury care, your journey starts here. Admissions are now open at KLE College of Physiotherapy, Hubei, one of the leading institutions under KLE Academy of Higher Education and Research.

ಕೇಂದ್ರ ಬಲಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಮಕರಕದ ಹತೋಟಿಗೆ ಲ್ಯಾಮೊಟಾಕ್ಸಿನ್ ಶೇಕಡಾ 12.6 ಮತ್ತು ಲ್ಯಾಂಡಾಸಿಯೋಟ್ರಿನ್ ಶೇಕಡಾ 9

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಮಧ್ವನಿ ಎದುರಾಡಿ ಬಾಯಿಂಟ್ ಎಫ್ ಎಂ QLEN. ಸೊ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಪೋಲಿಯೋ ಲಸಿಕಾ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ, ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಡಾಕ್ಟರ್ ಸುಶೀಲಾ ಎಸ್ ಐಎನ್ ಅವರವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ.
0: ಅವರೊಂದಿಗೆ ಇದ್ದಾರೆ ಸ್ನೇಹಿತರೆ, ಉತ್ತರ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನೆ ಅವರು ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್, ನಮಸ್ಕಾರ.
0: ಇಂದಿನ ಕಾರ್ಯಕ್ರಮದ ವಿಷಯ ಪೋಲಿಯೋ ಲಸಿಕಾ ಕಾರ್ಯಕ್ರಮ
2: ಎಂದರೇನು?

0: ಇದರದ್ದು ಶಾಶ್ವತ ಅಂಗವಿಕಲ ಆಗುತ್ತದೆ ಸರ್, ಅದಕ್ಕಾಗಿ ಎಲ್ಲರಿಗೂ ಪಲ್ಸ್ ಮಕ್ಕಳಿಗೆ 0-5 ಮಕ್ಕಳಿಗೆ ಪಲ್ಸ್ ಪೋಲಿಯೋ ತುಂಬಾ ಆಗುತ್ತದೆ ಸರ್ ಲಸಿಕೆ. ಅದು ಅಂಗವಿಕಲಿತನ್ನು ತಡೆಗಟ್ಟಲು ಇದನ್ನು ಹಾಕ್ತೇವೆ ಸರ್.
1: ಯಾವ ವಯಸ್ಸಿನಲ್ಲಿ ಪಲ್ಸ್ ಪೋಲಿಯೋ?
0: 0-5 ವರ್ಷ ಮಕ್ಕಳಿಗೆ.
1: ನವಜಾತ ಶಿಶುವಿಗೆ ಇದು ಸೇಫ?
0: ಇದು ನವಜಾತ ಶಿಶುವಿಗೆ ತುಂಬಾ ಇದು ಪರಿಣಾಮಕರವಾಗಿದೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸರ್. ಇದು
1: ಈಗ ಪೋಲಿಯೋ ವೈರಸ್ ಹೇಗೆ ಹೇಳುತ್ತದೆ ಅದ್ರ ಬಗ್ಗೆ ಸರ್?
0: ಕಲುಷಿತ ನೀರು, ಆಹಾರ ಮತ್ತು ಸೋಂಕಿತ ವ್ಯಕ್ತಿಯ ಮಲದಿಂದ ದುಷ್ಕೊಂಡಾಗುತ್ತೆ ಸರ್.
1: ಈಗ ಪೋಲಿಯೋ ಮಕ್ಕಳಿಗೆ ಯಾರಿಗೆ ಜ್ವರ ಸರ್ದಿ ನೀಡಿ

0: ಅಷ್ಟು ಗಂಭೀರವಾಗಿ ಸೈಡ್ ಎಫೆಕ್ಟ್ ಏನು ಕಂಡು ಬಂದಿಲ್ಲ. ಸೊ
1: ಸರ್, ಇದು ಬಹಳ ಸುರಕ್ಷಿತವಾಗಿ

0: ಇದೆ ಸರ್. ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ 6,57,000 ಡೋಸ್ಗೆ ಬಂದಿದೆ ಸರ್. ಅದು ನಿರ್ದಿಷ್ಟವಾಗಿ 4,71,041 ಮಕ್ಕಳು ಲಸಿಕೆ ಹಾಕಲು ನಿಗದಿ ಹೊಂದಿದೆ ಸರ್.
1: ಇನ್ನು ಮುಖ್ಯವಾಗಿ ತಾವು ಇಂಜೆಕ್ಟ್ ಬಂದು ಅಲ್ಲೇ ಒಂದು ಪ್ರಶ್ನೆ, ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ ಓಪಿಪಿ

0: ಅಷ್ಟು ಸಮಯ ಸರ್ ಇನ್ನೊಂದು ಕೈಗೆ ಸ್ಕಂಡ
1: ಅಂತ ಸಂದರ್ಭದಲ್ಲಿ ಆ ಪ್ರಶ್ನೆ ಕೇಳಲೇಬೇಕು. ಸಾರ್ವಜನಿಕರ ಸಹಭಾಗಿತ್ವ ಹೇಗಿದೆ ಈ ಒಂದು ಲಸಿಕೆ? ಸಾರ್ವಜನಿಕ ಸಹಭಾಗಿತ್ವದಿಂದ ನಾವು ಇಲ್ಲಿವರೆಗೆ ಸುಮಾರು 15 ವರ್ಷ ಅಂತೂ ನಮ್ಮಲ್ಲಿ ಯಾವುದೇ ಪ್ರಕರಣಗಳು ಕಂಡುಬಂದಿಲ್ಲ. ಉತ್ತಮ ರೀತಿಯ ಸ್ಪಂದನೆ ಇದೆ ಮತ್ತು ಬೇರೆ ಬೇರೆ ಇಲಾಖೆಗಳು, ಪೋಷಕರು ಸಹಿತ, ಆರೋಗ್ಯ ಸಿಬ್ಬಂದಿಗಳು ಒಟ್ಟಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇರೋದ್ರಿಂದ ಒಳ್ಳೆಯ ನಾವು ಪ್ರಗತಿಯನ್ನು ಹೊಂದಿದ್ದೀವಿ. ಇದುವರೆಗೆ ಯಾವುದೇ ಪ್ರಕರಣಗಳು ನಮಗೆ ಕಂಡುಬಂದಿಲ್ಲ.
2: ಸರ್, ಇನ್ನು ಯಾವೆಲ್ಲ ಇಲಾಖೆಯ ಸಹಭಾಗಿತ್ವ ಈ

0: ಸಾರಿಗೆ ಇಲಾಖೆ, ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು, ಸಮಾಜದ ಸಂಬಂಧಗಳು ಮತ್ತು ಒಂದು ಎನ್ ಜಿ ಒಗಳು ಸಪೋರ್ಟ್ ಮಾಡುತ್ತೆ ಸರ್.
1: ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡಿದ ಒಂದು ಸಂಖ್ಯೆ ಎಷ್ಟಿದೆ ಈಗ ನಮಗೆ ಕೊರೋನಾ ಪ್ರಕರಣ ನಡೆಸೋದ್ರ ಹದಿನಾಲ್ಕು ನಂತರ ವಿಶ್ವ

ಸಂಘಗಳು ಅಫ್ಘಾನಿಸ್ತಾನದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳಾಗಿರೋದ್ರಿಂದ ಅಲ್ಲಿ ಪೋಲಿಯೋ ರೋಗಗಳು ಪೂರ್ಣ ಕಡಿಮೆ ಆಗುವವರೆಗೂ ಸಹ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದು ಅನಿವಾರ್ಯ ಆಗಿದೆ. ಈ ಹಿಂದೆ ಬಹಳಷ್ಟು ಪ್ರಕರಣಗಳು ಬೇರೆ ಬೇರೆ ದೇಶಗಳು ಕಂಡು ಬರ್ತಾ ಇದ್ದವು. ಇನ್ನು ನಮ್ಮ ಒಟ್ಟು ಪ್ರಪಂಚದಲ್ಲಿ 195 ರಾಷ್ಟ್ರಗಳಲ್ಲಿ

ನಾವು ಬೂತಲ್ಲಿ ಲಸಿಕೆಯನ್ನು ಕೊಡ್ತೀವಿ. ಮೂರನೇ ದಿವಸ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ವಾಲಂಟಿಯರ್ಸ್ ಎಲ್ಲ ಮನೆ ಮನೆಗೆ ಹೋಗಿ ಯಾವುದೇ ಬಿಟ್ಟಿರುವಂತಹ ಮಗುವನ್ನ ಆಯ್ಕೆ ಮಾಡಿಕೊಂಡು ಪೋಲಿಯೋ ಲಸಿಕೆಯನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಒಮ್ಮೆ ಪೋಲಿಯೋ ಮಗು ಹಂಚಿದ ನಂತರ ಪೂರ್ತಿಗಾಗಿ ಏನಾದರೂ ಅವ್ರಿಗೆ ಏನೇನು ನೋಡಿದ ದಿವಸ ಹೌದು ಖಂಡಿತವಾಗಿಯೂ ಪೋಲಿಯೋ ಲಸಿಕೆ ಕೊಟ್ಟಿರ್ತಾರೆ. ಎರಡೇ ಕಿರುಗಳಿಗೆ ನಾವು ಮಾರ್ಕಿಂಗ್ ಮಾಡ್ತೀವಿ, ಅದ್ರ ಮುಖಾಂತರ ನಾವು ಗೊತ್ತಾಗ್ತದೆ ಸುಮಾರು 7-8 ದಿವಸವರೆಗೆ ಆ ಮಾರ್ಕ್ ಇರ್ತವೆ. ಮಗು ಲಸಿಕೆ ಪಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಖಚಿತಪಡಿಸ್ಕೊಳ್ಳೋಕೆ ಒಂದು ಆಧಾರ ಇದೆ. ನೀವು ಒಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿದ ನಂತರ ಮತ್ತೊಮ್ಮೆ ಹಾಕಿಸಬಹುದಾ? ಆ್ಯಂಡ್ ಮತ್ತೊಮ್ಮೆ ಹಾಕಿಸಲಿಕ್ಕೆ ಎಷ್ಟು ನಿಮ್ದು ಗ್ಯಾಪ್?

0: ವಿಶ್ಲೇಷಣೆ ಕೊಡುವುದು ಸರ್, ಅಂದ ತಕ್ಷಣ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಸರ್.
1: ಸೊ ಇದಕ್ಕೆ ಈ ರೋಗಕ್ಕೆ ಲಸಿಕೆ ಮಾತ್ರ ಒಂದು ಸೀಮಿತ, ಬಿಟ್ಟು ಬೇರೆ ಯಾವುದೇ ಇಲ್ಲ. ಅಂತ ಸಂದರ್ಭದಲ್ಲಿ ಪಾಲಕರು ಈ ಒಂದು ಅದರಿಂದ ಈ ಕಾರ್ಯಕ್ರಮದ ಲಾಭ ತಗೋಬೇಕು. ಬಹಳ ಮುಖ್ಯವಾಗಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಹೌ ಪೀಪಲ್ ಆರ್ ಅವೇರ್, ಎಷ್ಟು ಜಾಗೃತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮ. ಖಂಡಿತವಾಗಿಯೂ ಜನ ಇವತ್ತು ಜಾಗೃತರಾಗಿದ್ದಾರೆ. ಅವರಾಗಿನೇ ಬಂದು ಪೋಲಿಯೋ ಹನಿಯನ್ನು ಹಾಕೋಕ್ಕೆ ಇವತ್ತು ಪಾಲಕರು, ಪೋಷಕರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಂಸ್ಥೆ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಪ್ರತಿ ವರ್ಷವೂ ಶೇಕಡಾ 100ರಷ್ಟು

Donc, il y a un peu d'exercice que pour ce qu'on

ಸುಮಾರು ಕ್ಲೈಮ್ಯಾಕ್ಸ್ ಅದನ್ನು ಸಹಿತ ನಾವು ಇವತ್ತು

0: ಮಕ್ಕಳಿಗೆ ಬರುವಂತಹ ಕಾಯಿಲೆಗಳನ್ನು ಸುಲಭವಾಗಿ ತಡೆಗಟ್ಟಲಿಕ್ಕೆ ಸಹಾಯ ಆಗಿದೆ ಅಂತ ಮೈಸೂರಿನಲ್ಲಿ
1: ಸರ್. ಇದು ಜೂನ್ 28 ಆಗ ಸಾವಿರದ ಲಸಿಕೆ ಕಡೆ ಕಳಿಸ್ಕೊಳ್ಳೋದು ಸಕ್ಸಸ್ ಆಗುತ್ತೆ. ನಮ್ಮ ಜಿಲ್ಲಾಧಿಕಾರಿ ರೇಷನ್ ಬೇಗ್ ಸರ್ ಇವರು ಅಂದ್ರೆ ಮತ್ತೆ ಸಿಎಸ್ ರವಿಸಿಂಗ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು.

ಸರ್ಚು ಮೇಡಮ್ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ತಾಲೂಕು ಮಟ್ಟದಲ್ಲಿಯೂ ಸಹಿತ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಮಾಡಿಕೊಂಡು ಎಲ್ಲ ಇಲಾಖೆಗಳ ಸಮನ್ವಯನ ಸಾಧಿಸಿದ್ದೀವಿ. ಅದರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಸಹಿತ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಖಾಂತರ ನಮ್ಮ ಜಿಲ್ಲಾ ಅಧಿಕಾರಿಗಳು ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿಕೊಂಡು ನಮಗೇನು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡಲಿಕ್ಕೆ ಪೂರ್ಣ ಸನ್ನದ್ಧರಾಗಿದೆ ಅಂತಕ್ಕೊಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಪ್ರತಿ ಮಗುವಿಗೂ ಸಹಿತ ಪೂರ್ಣ ಲಸಿಕೆಯನ್ನು ಕೊಡಬೇಕು ಮತ್ತು ಅದು ಅವರ ಆರೋಗ್ಯಕರ ಭವಿಷ್ಯದ ಒಂದು ಭರವಸೆ ಅಂತಕ್ಕಂಥ ಸಂದರ್ಭದಲ್ಲಿ

0: Sajnálunk, de szexuális
1: átterjedhet. Yes.
0: Nézd,
1: hirdetjük,
0: hogy a korábbi viselkedésünk már életben egy gyermek modelli. ಈ ವಿಷಯದ ಕುರಿತು ಗುರುವಾದ ಮಾಹಿತಿಯನ್ನು ಕೊಟ್ಟ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯ ಶ್ರೀ ಪ್ರಕಾಶ್ ಮಾನಿಯವರು ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ತಮ್ಮ ಮೂಲ್ಯ ಸಮಯ ಕೊಟ

ಎಕ್ಸ್ಟೆನ್ಷನ್ಸ್ ಎಂಟ್ರಿ ಕರ್ನಾಟಕ ಅನ್ನೋ ಅಕೌಂಟ್ ಆ್ಯಪ್ ಇದೆ, ಆಂಡ್ರಾಯ್ಡ್ ಆ್ಯಪ್ ಇದೆ. ಆ್ಯಪ್ ಮುಖಾಂತರ ನೀವು ಗೂಗಲ್ ಸರ್ಚ್ ಮಾಡ್ಕೋಬಹುದು. ಮತ್ತು ಆ ದಿನ ಎಲ್ಲ ಕಡೆಯೂ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಆರೋಗ್ಯ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇಡೀ ಊರಲ್ಲಿ ಎಲ್ಲ ಕಡೆಯೂ ಅವರು ಅವೈಲೇಬಲ್ ಇರ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳಿಗೂ ಲಸಿಕೆಯನ್ನು ಕೊಡೋ ಮುಖಾಂತರ ಈ ನಮ್ಮ ಯಶಸ್ಸನ್ನು ಪೋಲಿಯೋ ಫ್ರೀ ಮಿಷನ್ ಅನ್ನ ಮಾಡಲಿಕ್ಕೆ ನೀವು ಸಹಕರಿಸ್ತೀರಿ ಅನ್ನುವಂಥ ಒಂದು ಆಶಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಗಂಟೆಗೆ ಧನ್ಯವಾದ. ನಮಸ್ಕಾರ.

0: ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 0314286286.
1: One life, Ambika.

ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರು ಬಿತ್ತನೆ

ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಈ ನಗರ

0: ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 247377 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಬರುವುದು ಕಿಡ್ನಿ ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿ.
2: ಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸ್ವಂತು ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿವೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣಾವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ಬೇಜ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕಿ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0315247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.

0: कॅन्सर हॉस्पिटल उघडू नगर बेळगाव.
1: कॅन्सर कोणत्याही प्रकारचा असो अत्याधुनिक उपचार एकाच छताखाली करू.
0: प्रथमच उत्तर कर्नाटकामध्ये बेळगावचे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
1: केली डॉक्टर प्रभाकर पोरे हॉस्पिटल आणि MRCच्या पाठीमध्ये नेहरू नगर बेळगाव येते.
0: तुमच्या आरोग्यासाठी नवीन औषध किरण केली कॅन्सर हॉस्पिटल
1: मिळणाऱ्या सुविधा हायली स्किल डॉक्टर सीन केमोथेरपी हेमोटो ऑन्कॉलॉजी बोन मॅरो ट्रान्सप्लांट
0: रोबोटिक सर्जरी पीडियाट्रिक ऑन्कॉलॉजी ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरील उपचार.
1: आमचा पत्ता केली डॉक्टर प्रभाकर पोरे हॉस्पिटल आणि MRCच्या पाठीमध्ये केली कॅन्सर हॉस्पिटल नेहरू नगर बेळगाव येते.
0: फोन नंबर 0831355500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येते.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ನೇ ತರಗತಿವರೆಗಿನ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 1,107 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಎಲ್ಡಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ನೆಹರು ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142. ಮೊಬೈಲ್ ಸಂಖ್ಯೆ 9448954235.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಎಎಲ್ಪಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವವಂತಿಕ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಎಎಲ್ಪಿ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9148145030 ಹಾಗೂ 8123871607. ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಸಿಸಿಟಿ ಕೋಡ್ U036, ಕಾಮನ್ ಕೇ ಕೋಡ್ E065. 2025-26ರಲ್ಲಿ 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPO ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಗಳಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯೂಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಯರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಸ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832144032 ಅಥವಾ www.eltech.ac.in ಗೆ ಭೇಟಿ ನೀಡಿ. ಸಿಬ್ಬಂದಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವ ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಜಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660-3518. ವೆಬ್ಸೈಟ್ kcpd.kb.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

ಮೂಲಕ ಬೆಳೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಲ್ಯಾಂಡೋಟಾಕ್ಸನ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಿಯೋಟ್ರಿನ್ ಶೇಕಡಾ 9

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಅಂಗಳ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9 ಕ್ರಾಸ್ ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406965, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಗುಡಿ, ಜೀವಗಾವಿ. ಅನುಭವವಂತಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಗುಡಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಿಬ್ಬಂದಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವ ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ವಿಪಿಜಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660355218. ವೆಬ್ಸೈಟ್ KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: hospital per gavi. Amcagre anubhavi doctorsche team susajj opening seva, adhunik nidan suvidha, aushadh vitran seva ani rugnakendrit upchar uplabdh ahe. Allergy, tvacha rog, sandhadukhi, migraine, shwasanachya asar, potache vikar, mahila va balrog, jivanshailishi sambandhit samasya ani dirghkalin ajaranvar homeopathic upchar uplabdh. Adhik mahitisathi sampark kara KNE Homeopathic Medical College and Hospital, Airport Road, Baswan Kochi. Phone number 9448141503 and 8123871607. Nirogya Ayushyasathi aajas bhet dya.
1: KLE Pharmacy College Umagadi 2016-2017 Praveshakalu Prarambha Vimana Nilana Rastey Baswan Kochi Belgavi Iruva Athyadhunika Saulabhya Ulla Hosa Campus Gate College Stharam Kondide Medical Course Galu B-Pharm, Pharm-D, M-Pharm Mattu PhD Seridante Pharmacy Kshetradalli Unnata Shikshana Padeyalu Suvarna Avakasha College Pramukha Visheshategalu 350 Varshagala Shaikshanika Itihasa Mattu Anubhava Vishwadadyanta 3000 Hecchu Haliya Vidyarthigala Balishta Nettavaru Belgavia Airport Rastey Iruva ಸುಸಜ್ಜಿತ ಹಾಗೂ ಅತ್ಯಾಧುನಿಕ ವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧುನಿಕ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನಾಗರಿ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 1-347-1-399 Mobile Sunday 974-06-3-9702 Website www.klet.com

0: ಚಿಕಿತ್ಸಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕಮಗಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕ್ರಮದ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿಲಸುಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯ ಕೇಂದ್ರದಾರಿ. ನಮ್ಮ ವಿಳಾಸ KLE ವಿಶ್ವನಾಥ ಕತ್ರಿ ದಂತ ಮಹಾವಿದ್ಯಾಲಯ, ಯೂನಿವರ್ಸಿಟಿ ಕ್ಯಾಂಪಸ್, ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036. ಮೊಬೈಲ್ ಸಂಖ್ಯೆ 9448933031.
1: ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2017-2018 ಪ್ರವೇಶ ಪ್ರಕ್ರಿಯೆ ಸುರಕ್ಷತೆ. ಎಡ್ರೋಡ್ ರೋಡ್ ಬಸವನಕುರ್ಚಿ ಮೇಲ್ಡಾರಂಗ ಅತ್ಯಾಧುನಿಕ ಸ್ಥಳದಲ್ಲಿ ಸುಸಜ್ಜ ನವಯ ಕಾಂಗ್ರೆಸ್ ಮನೆ ಮಹಾವಿದ್ಯಾಲಯ ಸ್ಥಳಾಂತರಿಸಲಾಗಿದೆ. ಉಪಲಬ್ಧ ಅಭ್ಯಾಸಗಳನ್ನ ಸಹ ಫಾರ್ಮ್ ಹಾಗೂ ಎಂ ಫಾರ್ಮ್ ಶಿಕ್ಷಕ ಉಚ್ಚ ಶಿಕ್ಷಣ ವಿನ್ಯಾಸದಲ್ಲಿ ಸುವರ್ಣ ಸಂಧಿ. ಮಹಾವಿದ್ಯಾಲಯ ಚಿಕ್ಕ ಮುಖ್ಯ ವೈಶಿಷ್ಟ್ಯ ಶಂಬರೂರು ಅಧಿಕ ಶಿಕ್ಷಿ ಶೈಕ್ಷಣಿಕ ಪರಂಪರಾ ಅನಿ ಅನುಭವ ಚಂದ್ರಾದ್ರಿ ಜೀರ್ಣಗಾರ್ಗೆ ಅಧಿಕ ಮಾಜಿ ವಿದ್ಯಾರ್ಥಿ ಮಕ್ಕಳ ಮೇಲ್ಡಾರ ಮಾರ್ಗ ಬಸವರು ಸುಸಜ್ಜ ಅನು ಅತ್ಯಾಧುನಿಕ ನವ ಕ್ಯಾಂಪಸ್ ಪರಿಣಾಮದಲ್ಲಿ ಶಿಕ್ಷಣ ಪದ್ಧತಿ ಇಕೋಸಿಸ್ಟಮ್ ಜಾತಿ ಪ್ರವೇಶ ಗ್ರಂಥಾಲಯ ಆನೆಯೊಂದಿಗೆ ಆಧುನಿಕ ಪ್ರೋತ್ಸಾಹ ಪ್ರಾತ್ಯಕ್ಷಿಕ ಶಿಕ್ಷಣ ಸುವಿಧಾ ಆಧುನಿಕ ವಸ್ತುಗಳು ಆನೆ ಕೂಡ ಸುಧಾರಿಸುತ್ತ ನ್ಯಾಕ್ ಪ್ರೆಸಿಡೆಂಟ್ ಆನೆ ಎನ್ಐಆರ್ಓಜ್ ಮೆಮೋರಿಯಲ್ ಡಾಕ್ಟರ್ ಪ್ರತಿಷ್ಠಿತ ಸಂಸ್ಥೆ ಗುಣಮಟ್ಟಪೂರ್ಣ ಶಿಕ್ಷಣ ಆನೆ ಉತ್ತಮ ರೋಜ್ಗಾರ ಸಂಬಂಧ ಪ್ರಾಧಾನ್ಯ ಅಧಿಕ ಮಂತ್ರಿ ಸಭೆ ಸಂಪರ್ಕ ದರ 0312471399 ಆನೆ 9740639702. ವೆಬ್ಸೈಟ್ ಆಗಿ www.kle.com.edu. महेश्वरी अंध मुला मुलींच्या शाळेमध्ये 2026-2027 या नूतन वर्षासाठी प्रवेश प्रक्रिया सुरू झाली आहे. पहिली ते दहावी पर्यंतच्या अंध विद्यार्थ्यांसाठी अत्युत्तम वैद्यकीय शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये येत्या पहिली ते दहावी पर्यंतच्या विद्यार्थ्यांना मोफत वस्ती, जेवण यासह वेळ निधीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, वेद, पाठ्यपुस्तके व औषधोपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतो. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्मदाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्न सह जातीचा दाखला, रहिवासी दाखला, आई वडील आणि विद्यार्थ्यांचे आधार कार्ड, जॉईंट बँक पासबुक, अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.

Sunday, Sunday.

ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋ

0: ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099 ಸಂಖ್ಯೆ ಮತ್ತೊಮ್ಮೆ 1099.
1: ಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಲೀಗಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0-3-1-2-4-7-1-3-9, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.elefarm.edu. ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೋಡ್

ఆకాశవాణి వార్తలను ఓడిచ్చేవారు రేఖ నాయకర్ ముఖ్యాంశాలు. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ

ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು

ಕೈಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನಿಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆನಿಸ್

0: ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನಿಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೊನ್ನ ವಾಂಗ್ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆ

ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಿಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ಧಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು

ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯ

ಭಾರತದ ರೌನಕ್ ಚೌಹಾಣ್ ವಿಶ್ವದ ಆರನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪಿಯ ಚೌಟಿಯಾನ್ ಚೆನ್ ವಿರುದ್ದ 21-17 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷ್ಯಾದ ಲೀ ಝೀ ಜಿಯಾ ವಿರುದ್ದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ

ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ. ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ

ಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆಯನ್ನ ತಡೆಗಟ್ಟುವ ದಿನ. ಹಾಗಾಗಿ ಮಾದಕ ವಸ್ತುಗಳ ವ್ಯಸನಾನ ತಡೆಗಟ್ಟುವ

0: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಬರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-286.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿವರೆಗಿನ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08-1-24-7-1-4-8-2. ಮೊಬೈಲ್ ಸಂಖ್ಯೆ 9448-9-5-4-2-5.
3: टेक्नोलॉजिकल युनिवर्सिटी बेळगाव 2026-27 प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCB कोड E036 आणि कॉमेट के कोड E065. 2025-26 मध्ये 500 अधिक प्लेसमेंट ऑफर्स प्राप्त. विद्यार्थ्यांना वार्षिक 16 MPA पर्यंत उच्चतम पॅकेज. 150 अधिक अनुभवी प्राध्यापक, तसेच 50 अधिक PhD धारक शिक्षक. अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस, कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग.

0: www.klitech.ac.in या वेबसाइटला विजिट करा.
1: Italia, KLE Physiotherapy College, ನಿಮ್ಮ ಕನಸಿಗೆ ನೀಡುವ ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE Physiotherapy College, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8600335218. ವೆಬ್ಸೈಟ್ kcpd.com.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ಆದ್ರೆ ಮಾತ್ರ ಖುಷಿ ಆಗಿರ್ತಾನೆ. ಇವೊಬ್ಬರಿಗೆ ಡ್ಯಾನ್ಸ್ ಮಾಡೋದು ಖುಷಿ ಕೊಡುತ್ತೆ ಅಂತ, ಆ ಡ್ಯಾನ್ಸರ್ ಏನಪ್ಪ ಡ್ಯಾನ್ಸರ್ ಸಿಕ್ಕ ಅಂತಂದ್ರೆ ಖುಷಿ ಸಿಗುತ್ತೆ ಅಂತಂದ್ರೆ ಅದನ್ನೊಂದು ಏನಾಗುತ್ತೆ ಅವ್ರು ಒಂದು ಬಾರಿ ಶೇರ್ ಮಾಡ್ಕೊಳ್ತಾರೆ, ಅವ್ರ ಜನ ಅವ್ರು ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ. ಅದು ಡಿಫಿಕಲ್ಟ್ ಫೀಲ್ ಇತ್ತು ಅಂದ್ರೆ ಬೇರೆ ತರ ಇತ್ತಂದ್ರೆ ಅದೊಂದು ಜನ ಏನಾಗುತ್ತೆ ಅದು ಸೆಟ್ ಆಗೋದಿಲ್ಲ, ಅವ್ರು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಮ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅನ್ನಿ ಮಾಡಿದ್ರೆ ಆರಾಮಾಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕಿಮ್ಮತ್ತಿಗೆ ಜಾಸ್ತಿ.
1: ಸರ್, ಇವತ್ತಿನ ನಮ್ಮ ವಿಷಯ ಏನಂದ್ರೆ ಮಾನಸಿಕ ಖಿನ್ನತೆಗೆ ಯೋಗ ಅನ್ನುವಂಥದ್ದು ಯಾವ ರೀತಿ ಉಪಯೋಗಕಾರಿಯಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಸರ್, ಇದು ಮಾನಸಿಕ ಖಿನ್ನತೆಗೆ ಏನೇನು ಕಾರಣಗಳಿವೆ ಅಂತ ತಂದಿರ್ತೀರಾ?
0: ಕಾರಣಗಳು ಅಂತ ಕೇಳಿದ್ರೆ ಹತ್ತು ಹಲವು ಕಾರಣಗಳಿವೆ. ಆದರೆ

శారీరక మానసిక ఎంతో కూడా ಯಾಕಂದ್ರೆ ಇಲ್ಲಿ ಮುಂದೆ ಆಸನ ಮಾಡ್ತಾ ಇರ್ತೀವಿ ಉಸಿ ತೋಟ ಮಾಡಬೇಕು ಉಸಿ ಮುದ್ದ ಅನ್ನಬೇಕು ಅದನ್ನ ಕ್ರಮ ಹೇಳ್ತಾ ಇರ್ತೀವಿ ಆ ಕ್ರಮಬದ್ಧವಾಗಿ ಮಾಡಿದಾಗ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಇವನ್ನೆಲ್ಲವನ್ನ ಕಂಟ್ರೋಲ್ ಮಾಡುತ್ತೆ ಯೋಗ. ಹಾಗಾಗಿ ಕ್ರಮೇಣವಾಗಿ ಕ್ರಮಬದ್ಧವಾಗಿ ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ

ಹೋಗ್ತಾನೆ, ಮೊಬೈಲ್ ಹಿಡ್ತಾನೆ. ಎಷ್ಟೋ ಜನ ಫೋನಲ್ಲಿ ಹಿಡ್ಕೊಂಡ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಸಿಕ್ಕಿ ಬಂದು ಮೊಬೈಲ್ ಹಿಡ್ಕೊಂತಾರೆ. ಎಷ್ಟೋ ಅವ್ರನ್ನ

ಅದೆಷ್ಟು ಹೋಗಬೇಕು ಅಂತ ನಿಮ್ಗೆ ಸ್ಟ್ರೆಸ್ ಇದ್ರೆ ಮತ್ತೊಂದು ಸ್ಟ್ರೆಸ್ ಮಾಡೋದು ಅವ್ರು ಹಿಂಗಾದ್ರೆ ಅವ್ರ ಮಾನಕ್ಕೆ ಹೋಗ್ಬೇಕು. ಆದ್ರೆ ಹೆಂಗ್ ಹೋಗ್ಬೇಕಂದ್ರೆ ಬಹಳ ಮುಖ್ಯವಾದ ಅದಕ್ಕೆ ಯಾರು ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ ಯಾರು ಇದು ಮಾಡ್ಬೇಕಾರ ಅವರು ಕೂಡ ಮೊದಲು ಮೆಡಿಟೇಷನ್ ಮಾಡೋದು ಕಲಿಯೋದು ಪೇಷಂಟ್

ಮಾಸ್ಕ್ ಕಡಿಮೆ ಆಗೋದಿಲ್ಲ, ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದಷ್ಟೇ, ಅದನ್ನು ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದು ತಿಳ್ಕೊಬೇಕು ಅಷ್ಟೇ. ಅದಕ್ಕೆ ಬಹಳ ಒಳ್ಳೆಯದ ಬಂದರೆ ಡೀಪ್ ಮೆಡಿಟೇಷನ್, ಸರಿಯಾದ ಪ್ರಾಣಾಯಾಮ, ಸರಿಯಾದ ಆಹಾರ ಶೈಲಿ, ನ್ಯೂಟ್ರಿಷನ್ ಫುಡ್, ಇದನ್ನೆಲ್ಲ ಕರೆಕ್ಟಾಗಿ ಬಂದ್ಬಿಟ್ಟು

ಮದುವೆ ಬೆಳೆಯುವುದರಿಂದ ಹಿಡಿದು ಅತಿಯಾದ ಶ್ರೀಮಂತರನ್ನು ಅಲ್ಲಿವರೆಗೂ ಹೇಳ್ತಾ ಪ್ರತಿಯೊಂದು ಮಹಿಳೆಯಲ್ಲೂ ಕೂಡ 90% ಮನೆಯ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಅವ್ರ ಸಮಾನ ಇಲ್ಲ, ತುಂಬಾ ರಿಚ್ ಇರೋರ್ಗೂ ಸಮಾನ ಇಲ್ಲ, ತುಂಬಾ ಪುವರ್ ಇದ್ದವ್ರಿಗೂ ಸಮಾನ ಇಲ್ಲ.

0: नौ शैक्षणिक वर्ष 2016 साढ़े 17 में सभी प्रवेश प्रक्रिया शुरू हुई है। एयरपोर्ट और बसवंत कुंजी मैदानों पर अत्याधुनिक सुविधा के सुसज्ज नवय कैंपस में महाविद्यालय स्थलांतरित हो गया है। उपलब्ध अभ्यासक्रम असाइनमेंट फार्म फार्म एम फार्म पीएचडी फार्मसी क्षेत्र उच्च शिक्षण देण्यासाठी सुवर्ण संधी। महाविद्यालयाची प्रमुख वैशिष्ट्य 100 अधिक वर्षांची शैक्षणिक परंपरा आणि अनुभव। जगभरातील 3000 अधिक माजी विद्यार्थ्यांचे भक्कम नेटवर्क। बेळगाव विमानतळ बसवर सुसज्ज आणि अत्याधुनिक नवा कॅम्पस। परिणामाधारित शिक्षण पद्धती प्रगत डिजिटल लर्निंग इकोसिस्टम जागतिक दर्जाचे ग्रंथालय आणि माहिती केंद्र। आधुनिक प्रयोगशाळा व प्रात्यक्षिक प्रशिक्षण सुविधा। आधुनिक वसतिगृह आणि क्रीडा सुविधा सुद्धा। नॅक एक रेसिडेंट आणि एनआयआर रोड गुणवत्तापूर्ण शिक्षण आणि उत्तम रोजगार संधींना प्राधान्य। अधिक माहितीसाठी संपर्क करा 031-2471-399 आणि 974-06-3970। वेबसाईट आहे www.plmfarm.edu।
1: ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಫೋರ್ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್ ರೈಲು ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೇ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಮ್ G5 ಗ್ರೌಂಡ್ ಫ್ಲೋರ್ 9 ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968 5, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಲ್ಲೇ ನನಸಾಗಿಸಿಕೊಳ್ಳಿ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಬರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 031-24-86-86.

ಹೇಳು ಗಾಳಿ.

ನಿನ್ನ ಕಣ್ಣು ನಿನ್ನನ್ನು ಮೋಸ ಮಾಡಿ ನನ್ನನ್ನು.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.